ಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭಾನಭ

0: पादं भजतामभयप्रदं। ಎಲ್ಲ ಗುರುಗಳಿಗೂ ಗುರುವಾದ ಶ್ರೀ ದಕ್ಷಿಣಾಮೂರ್ತಿಯನ್ನು ಕುರಿತು ಶ್ರೀ ಶಂಕರಾಚಾರ್ಯರು ಮೂರು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಉಪಾಸಕಾನಾಂ ಯದುಪಾಸನೀಯಂ ಎಂದು ಆರಂಭವಾಗುವ ಒಟ್ಟು 19 ಶ್ಲೋಕಗಳಿಂದ ಯುಕ್ತವಾದ ದಕ್ಷಿಣಾಮೂರ್ತಿ ಸ್ತೋತ್ರ ಎಂಬ ಹೆಸರಿನ ಸ್ತೋತ್ರವು ಒಂದು. ಈ ಸ್ತೋತ್ರದ ಹೆಸರಿನಲ್ಲಿ ಬರುವ ದಕ್ಷಿಣಾಮೂರ್ತಿ ಅನ್ನುವ ಶಬ್ದದ ಅರ್ಥವೇನು ಎಂದು ಮೊದಲಿಗೆ ತಿಳಿದುಕೊಳ್ಳೋಣ. ದಕ್ಷಿಣಾಮೂರ್ತಿ ಉಪನಿಷತ್ತು ಹೇಳುತ್ತೆ, ಶೇಮುಷಿ ದಕ್ಷಿಣಾಪ್ರೋಕ್ತ ಸಾಯಸ್ಯಾಭೀಕ್ಷಣೆ ಮುಖಂ. ಅಂದರೆ ದಕ್ಷಿಣಾ ಶಬ್ದಕ್ಕೆ ಬುದ್ಧಿ, ಜ್ಞಾನ ಎಂದರ್ಥ. ದಕ್ಷಿಣಾಮೂರ್ತಿ ಎಂದರೆ ಜ್ಞಾನವೇ ಮೂರ್ತಿಯಾಗಿರುವವನು, ಅಂದರೆ ಜ್ಞಾನವೇ ಸ್ವರೂಪ ಎಂದರ್ಥವಾಗುತ್ತೆ. ಹಾಗೆಯೇ ಇನ್ನೊಂದು ಅರ್ಥವನ್ನು ಮಾಡಿದ್ದಾರೆ, ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರದ ವಿಷಯದಲ್ಲಿ ಸಮರ್ಥನಾಗಿರುವ, ಶರೀರವಿಲ್ಲದಿರುವವನೇ ದಕ್ಷಿಣಾಮೂರ್ತಿ. ಇದಕ್ಕೆ ಶ್ರುತಿಯೇ ಪ್ರಮಾಣ ಎಂದು ತಿಳಿಸಿದ್ದಾರೆ. ಪುರಾಣಗಳಲ್ಲಿ ಪರಮಾತ್ಮ ದಕ್ಷಿಣಕ್ಕೆ ಮುಖ ಮಾಡಿ ಶಿಷ್ಯರಿಗೆ ಜ್ಞಾನೋಪದೇಶ ಮಾಡಿದ ಎಂದು ಹೇಳಲಾಗಿದೆ. ಈ ಎಲ್ಲ ಅರ್ಥಗಳನ್ನು ನೋಡಿದಾಗ ದಕ್ಷಿಣಾಮೂರ್ತಿ ಎಂಬ ಶಬ್ದವು ಜ್ಞಾನಸ್ವರೂಪನಾದ ಪರಮಾತ್ಮನನ್ನು ತಿಳಿಸುತ್ತದೆ ಎಂದು ಸ್ಪಷ್ಟವಾಗುತ್ತದೆ. ಇಂತಹ ದಕ್ಷಿಣಾಮೂರ್ತಿಯನ್ನು ಲೋಕಾನುಗ್ರಹೀಕ ದೃಷ್ಟಿಯಿಂದ ಶ್ರೀ ಶಂಕರ ಭಗವತ್ಪಾದರು ಉಪನಿಷದ ಅರ್ಥವನ್ನಿಟ್ಟುಕೊಂಡು ಪರಮರಮಣೀಯವಾದ ಪದಗಳಿಂದ ಸ್ತುತಿ ಮಾಡಿದ್ದಾರೆ. ಇಲ್ಲಿಯ 18 ಶ್ಲೋಕಗಳಲ್ಲಿ ಹೇಳಿದ ದಕ್ಷಿಣಾಮೂರ್ತಿ ರೂಪಗಳನ್ನು ಮನಸ್ಸಿನಲ್ಲಿಟ್ಟು ಭಕ್ತಿ ಶ್ರದ್ಧೆಗಳಿಂದ ಸ್ತೋತ್ರಗೈಯುತ್ತಾ ದಕ್ಷಿಣಾಮೂರ್ತಿಯ ಕೃಪಾವಿಶೇಷಕ್ಕೆ ಪ್ರತಿಯೊಬ್ಬನೂ ಪಾತ್ರನಾಗಲಿ ಎಂಬುದೇ ಭಗವತ್ಪಾದರ ಆಶಯ. ಮೊದಲನೆಯ ಶ್ಲೋಕದಲ್ಲೇ ಉಪಾಸಕರಿಗೆ ಉಪಾಸಿಸುವುದಕ್ಕೆ ಅತ್ಯಂತ ಯೋಗ್ಯವಾದದ್ದು ದಕ್ಷಿಣಾಮೂರ್ತಿ ರೂಪ. ಇಂತಹ ದಕ್ಷಿಣಾಮೂರ್ತಿಯು ನನ್ನ ಮನಸ್ಸಿನಲ್ಲಿ ಜ್ಞಾನವನ್ನು ಜಾಗೃತಗೊಳಿಸಲಿ ಎಂದು ಮಾಡುವ ಪ್ರಾರ್ಥನೆ ಅಜ್ಞಾನಿಗಳಾದ ನಮ್ಮನ್ನು ಉದ್ಧರಿಸುವುದರಲ್ಲಿ ಎಷ್ಟು ಮಹತ್ವದ್ದು ಎಂದು ಹೇಳಬೇಕಾಗಿಯೇ ಇಲ್ಲ. ಅಷ್ಟೇ ಅಲ್ಲ, ಇಂತಹ ದಕ್ಷಿಣಾಮೂರ್ತಿಯ ಸ್ತೋತ್ರ ಎಷ್ಟು ಶ್ರೇಷ್ಠವಾದದ್ದಂತಲೂ ತಿಳಿದು ಬರುತ್ತದೆ. ಆದಿಗುರುವಿನ ಮಹತ್ವವನ್ನು ತಿಳಿಸಿ ದಕ್ಷಿಣಾಮೂರ್ತಿಯ ಕೈಯಲ್ಲಿರುವ ಜ್ಞಾನಮುದ್ರೆಯು ತಮೋಗುಣವನ್ನು ದೂರ ಮಾಡುವುದರ ಜೊತೆಗೆ ತತ್ವಮಸಿ ಎಂಬ ಅರಿವನ್ನುಂಟು ಮಾಡುವಂತಹದ್ದು ಎಂದು ಸ್ತುತಿಸಿ, ಆಚಾರ್ಯರು ನಮ್ಮ ಮನಸ್ಸು ಆ ಸ್ವರೂಪದಲ್ಲೇ ನೆಲೆದಿಲ್ಲುವಂತೆ ಮಾಡಿದ್ದಾರೆ. ವೇದಾಂತದಲ್ಲಿ ಪ್ರಣವೋಪಾಸನೆಯೇ ಸಂಸಾರ ದುಃಖವನ್ನು ನೀಗುವಲ್ಲಿ ಮುಖ್ಯವಾದದ್ದು ಎಂದು ಹೇಳಿದೆ. ಇಂತಹ ಪ್ರಣವೋಪದೇಶವನ್ನು ದಕ್ಷಿಣಾಮೂರ್ತಿ ಕೃಪಾ ಕಟಾಕ್ಷದಿಂದ ಪಡೆದು ಕತ್ತಲೆಯನ್ನು ಕಳೆಯುವಂತಾಗಲಿ ಎಂದು ಬೇಡಲಾಗಿದೆ. ಮುಂದೆ 9 ಶ್ಲೋಕಗಳಲ್ಲಿ ಸಗುಣೋಪಾಸನೆಗೆ ಯೋಗ್ಯವಾದ ದಕ್ಷಿಣಾಮೂರ್ತಿಯ ರೂಪವನ್ನು ತಿಳಿಸುತ್ತಾ, ಶುಕಾದಿಗಳು ಉಪಾಸಿಸಿದ ಈ ದಿವ್ಯ ಮೂರ್ತಿಯನ್ನು ಬಿಟ್ಟು ಉಳಿದ ದೇವತೆಗಳನ್ನು ಪೂಜಿಸುವುದರಿಂದ ಪ್ರಯೋಜನವಿಲ್ಲ ಎಂದು ತಿಳಿಸುವುದರ ಮೂಲಕ ನಮ್ಮ ಮನಸ್ಸು ಬೇರೆಡೆಗೆ ಹೋಗದಂತೆ ಪ್ರಾರ್ಥಿಸಿದ್ದು ಅನ್ಯಾದೃಶವಾಗಿದೆ. ಕೊನೆಯ ಶ್ಲೋಕದಲ್ಲಿ ಇಂತಹ ದಕ್ಷಿಣಾಮೂರ್ತಿಯನ್ನು ಪ್ರಸನ್ನ ಚಿತ್ತರಿಂದ ಧ್ಯಾನಿಸುವವನಿಗೆ ಐಶ್ವರ್ಯ, ಆಯುಸ್ಸು, ವಿದ್ಯೆಗಳು ಲಭಿಸುತ್ತವೆ. ಅಷ್ಟೇ ಅಲ್ಲದೆ ಕೊನೆಗೆ ವೇದಾಂತದಲ್ಲಿ ಹೇಳಿದ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ, ಅಂದರೆ ಆನಂದದಲ್ಲಿ ನೆಲೆ ನಿಲ್ಲುತ್ತಾನೆ ಎಂದು ಹೇಳುವ ಮೂಲಕ ನಾವೆಲ್ಲ ಬಯಸುವ ಆನಂದವನ್ನು ಪಡೆಯುವ ಉಪಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಸಾಮಾನ್ಯರಾದ ನಾವೆಲ್ಲರೂ ಅತ್ಯಂತ ಭಕ್ತಿಭಾವದಿಂದ ಸಹಜವಾಗಿ ಸ್ತುತಿ ಮಾಡಲು ಅನುಕೂಲವಾಗುವಂತೆ ರಚಿಸಿದ ಇಂತಹ ದಕ್ಷಿಣಾಮೂರ್ತಿ ಶ್ಲೋಕವನ್ನು ಆಸ್ತಿಕರಾದ ನಾವೆಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪಠಿಸೋಣ, ಅದರ ಫಲವನ್ನು ಪಡೆಯೋಣ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
0: Mantra Shastradalli ಶ್ರೇಷ್ಠವಾದ ಮಂತ್ರಗಳನ್ನು ಹೇಳಲಾಗಿದೆ. ಇಂತಹ ಶ್ರೇಷ್ಠ ಮಂತ್ರಗಳಲ್ಲಿ ಮೇಧಾ ದಕ್ಷಿಣಾಮೂರ್ತಿ ಮಂತ್ರಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಹೆಸರೇ ಹೇಳುವಂತೆ ಈ ಮಂತ್ರದಲ್ಲಿ ಮುಖ್ಯವಾಗಿ ಮೇಧಾ ಮತ್ತು ಪ್ರಜ್ಞೆಗಳನ್ನು ನಾವು ದಕ್ಷಿಣಾಮೂರ್ತಿಯಿಂದ ಬೇಡುತ್ತೇವೆ. ಮನುಷ್ಯನಿಗೆ ಶ್ರೇಯೋಮಾರ್ಗವನ್ನು ತುಳಿದು ಆನಂದವನ್ನು ಹೊಂದಬೇಕಾದರೆ ಮೇಧಾ ಮತ್ತು ಪ್ರಜ್ಞಾ ಎರಡೂ ಬೇಕೇ ಬೇಕು. 24 ಅಕ್ಷರಗಳಿಂದ ಕೂಡಿದ ಈ ಮೇಧಾ ದಕ್ಷಿಣಾಮೂರ್ತಿ ಮಂತ್ರದಲ್ಲಿ ಇದನ್ನೇ ಕೇಳುವುದರಿಂದ ಮಂತ್ರ ಪುರಶ್ಚರಣೆ ಮಾಡುವ ಭಕ್ತನಿಗೆ ದಕ್ಷಿಣಾಮೂರ್ತಿ ಇದನ್ನು ನೀಡುತ್ತಾನೆ. ಈ ಕಾರಣಕ್ಕಾಗಿ ಈ ಮಂತ್ರ ಬಹಳ ಮಹತ್ವವನ್ನು ಪಡೆದಿದೆ. ಇಷ್ಟೇ ಅಲ್ಲದೆ ಇದನ್ನು ಜಪಿಸುವುದರಿಂದ ಸಕಲ ಕಾಮನೆಗಳು ಕ್ಷಿಪ್ರವಾಗಿ ಈಡೇರುತ್ತವೆ. ಇಂತಹ ಕ್ಷಿಪ್ರ ಫಲದಾತೃವಾದ ದಕ್ಷಿಣಾಮೂರ್ತಿಯ ಕೃಪೆ ಸಮಸ್ತರಿಗೂ ಸಿಗಲಿ ಎಂದು ಶ್ರೀ ಶಂಕರರು ಈ ಮಂತ್ರದ ಒಂದೊಂದು ಅಕ್ಷರದಿಂದ ಆರಂಭವಾಗುವ 24 ಶ್ಲೋಕಗಳನ್ನು ಹಾಗೂ ಉಪಸಂಹಾರದ ಒಂದು ಶ್ಲೋಕವನ್ನು ಒಟ್ಟಿಗೆ 25 ಶ್ಲೋಕಗಳನ್ನು ರಚಿಸಿ ಇಡೀ ಸಮಾಜವನ್ನು ಅನುಗ್ರಹಿಸಿದ್ದಾರೆ. ಓಂಕಾರ ಸ್ವರೂಪಿಯಾದ ಭಕ್ತರಿಗೆ ವಿಪತ್ತುಗಳನ್ನು ದೂರ ಮಾಡಿ ಪುರುಷಾರ್ಥಗಳನ್ನು ನೀಡುವ, ಅಪಸ್ಮಾರ ರಕ್ಕಸನನ್ನು ನಾಶಪಡಿಸಿದ, ನಾರದರೇ ಮೊದಲಾದ ಮುನಿಗಳು ಮೋಹ ನಿವಾರಣೆಗಾಗಿ ಮೊರೆ ಹೊಕ್ಕ, ಜ್ಞಾನಮುದ್ರೆ, ವೀಣೆ, ಪುಸ್ತಕ, ಜಪಸರಗಳನ್ನು ಧರಿಸಿದ, ದೇವತೆಗಳ ಇಷ್ಟಾರ್ಥವನ್ನು ನೆರವೇರಿಸಿದ, ಗರ್ಭದೊಳಗಿನ ಜೀವಿಗಳು ಸಂಸಾರ ಬಂಧನ ನಿವಾರಣೆಗಾಗಿ ಪ್ರಾರ್ಥಿಸುವ, ಸಂಸಾರ ಭಯಗ್ರಸ್ತರಾದವರು ಶರಣು ಹೊಂದುವ, ಪಂಚಭೂತಗಳನ್ನು ವ್ಯಾಪಿಸಿದ, ತೇಜೋಮೂರ್ತಿಯಾದ ನಮ್ಮ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಗೆ ನಮಸ್ಕರಿಸುವ ಮೂಲಕ 7 ಶ್ಲೋಕಗಳಲ್ಲಿ ಮಂತ್ರದ 7 ವರ್ಣಗಳಿಂದ ಅಮೋಘವಾಗಿ ಸ್ತುತಿಸಿ ಸ್ತುತಿಸುವ ನಮ್ಮೆಲ್ಲರಿಗೂ ಮೊದಲಿಗೆ ಶ್ರೀ ಶಂಕರರು ಅಭಯವನ್ನು ನೀಡಿದ್ದಾರೆ. ಸನ್ಯಾಸಿಗಳಾದವರು ಕರ್ಮ ಹಾಗೂ ಕರ್ಮ ಫಲದ ಆಸೆಯನ್ನು ಬಿಟ್ಟು ಯಾವ ದಕ್ಷಿಣಾಮೂರ್ತಿಯ ಜಿಜ್ಞಾಸೆಯನ್ನು ಮಾಡುತ್ತಾರೋ ಅಂತಹ ನನ್ನ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಯನ್ನು ನಮಸ್ಕರಿಸುತ್ತೇನೆ ಎಂದು ಸ್ತುತಿಸುವುದರ ಮೂಲಕ ವೇದಾಂತಗಳ ಹಿನ್ನೆಲೆಯಲ್ಲಿ ಶ್ರೇಯಸ್ಸಿನ ದಾರಿಯನ್ನು ತೋರಿದ್ದಾರೆ. ದಕ್ಷಿಣಾಮೂರ್ತಿಯನ್ನು ಆರಾಧಿಸುವ ಆದಿ ವ್ಯಾಧಿಗಳಿಂದ ದೂರನಾಗಿ ಸಾಂಸಾರಿಕ ತಾಪತ್ರಯಗಳಿಂದ ಮುಕ್ತನಾಗಿ ದಕ್ಷಿಣಾಮೂರ್ತಿಯನ್ನು ತನ್ನ ಅಂತರಾತ್ಮನೆಂದೇ ತಿಳಿಯುತ್ತಾನೆ. ನೇತಿ ನೇತಿ ಅನ್ನುವ ಮಾರ್ಗದಿಂದ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಎಂದು ತಿಳಿಸುತ್ತಾರೆ. 11-12 ಶ್ಲೋಕಗಳಲ್ಲಿ ಸಗುಣ ರೂಪವನ್ನು ಸ್ತುತಿಸಿ 13 ಯಾವೊಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತದೋ ಅನ್ನುವ ಶ್ರುತಿ ಪ್ರತಿಜ್ಞೆಯನ್ನು ಇಟ್ಟುಕೊಂಡು ದಕ್ಷಿಣಾಮೂರ್ತಿಯನ್ನು ಸ್ತುತಿಸಿದ್ದಾರೆ. ಮೇಧಾವಿಯಾಗಲು ಎಂತಹ ದಕ್ಷಿಣಾಮೂರ್ತಿಯನ್ನು ಚಿಂತಿಸಬೇಕೆನ್ನುವುದನ್ನು ತಿಳಿಸಿ ಸಾಧನ ಸಂಪತ್ತಿಯೊಂದಿಗೆ ದಕ್ಷಿಣಾಮೂರ್ತಿಯ ಉಪಾಸನೆ ಮಾಡಿದ್ದೇ ಆದರೆ ಶೀಘ್ರವಾಗಿ ಅವರು ತಮ್ಮ ಅಂತರಾತ್ಮನೇ ದಕ್ಷಿಣಾಮೂರ್ತಿ ಎಂದು ತಿಳಿಯುತ್ತಾರೆ. ಪ್ರಜ್ಞಾನವೇ ದಕ್ಷಿಣಾಮೂರ್ತಿ ಎಂದು ಪ್ರಾಜ್ಞರು ತಿಳಿಸಿದ್ದಾರೆ. ಇಂತಹ ದಕ್ಷಿಣಾಮೂರ್ತಿಯ ಅರಿವಿಲ್ಲದಾಗ ಸಂಸಾರ, ತಿಳಿಯು ಬಂದಾಗ ಮೋಕ್ಷ ಎನ್ನುವುದರ ಮೂಲಕ ಬಂಧಮೋಕ್ಷಗಳ ವಿಷಯವಾಗಿ ಸ್ಪಷ್ಟವಾಗಿ ತಿಳಿಸಿ ಅಂತಹ ಅರಿವನ್ನುಂಟು ಮಾಡುವ ದಕ್ಷಿಣಾಮೂರ್ತಿಯನ್ನು ಸ್ತುತಿಸುತ್ತಾರೆ. ನೀರಲ್ಲಿ ಒಬ್ಬನೇ ಸೂರ್ಯನ ಅನೇಕ ಪ್ರತಿಬಿಂಬಗಳು ಕಾಣುವಂತೆ ಒಬ್ಬನೇ ಪರಮಾತ್ಮನು ಅವಿದ್ಯೆಯಿಂದಾಗಿ ನಾನಾಕಾರವಾಗಿ ತೋರುತ್ತಾನೆ. ಈ ಅವಿದ್ಯೆಯಿಂದಾಗಿಯೇ ಜೀವ ಪರಮಾತ್ಮರ ಭೇದವು ಕಲ್ಪಿತವಾಗಿರುತ್ತದೆ. ಆದರೆ ವಾಸ್ತವಿಕವಾಗಿ ದಕ್ಷಿಣಾಮೂರ್ತಿಯು ಅದ್ವೈತ ವಸ್ತು, ಅವಸ್ಥಾತ್ರಯವಿಲ್ಲದ, ಪ್ರಾಣಾದಿಗಳನ್ನೆಲ್ಲ ವ್ಯಾಪಿಸಿದ ಕೂಟಸ್ಥ ಸಚ್ಚಿದಾನಂದ ಸ್ವರೂಪ ಎಂಬುದಾಗಿ ಸ್ತುತಿಸಿ ಮೇಧಾ ದಕ್ಷಿಣಾಮೂರ್ತಿ ಮಂತ್ರದ ಅರ್ಥ ಹಾಗೂ ಅದರ ಪುರಶ್ಚರಣೆಯ ಫಲಗಳನ್ನು ತಿಳಿಸುತ್ತಾ ಇಲ್ಲಿ ಆಚಾರ್ಯರು ಎಲ್ಲ ಉಪನಿಷತ್ತುಗಳ ಸಾರವನ್ನು ನೀಡಿದ್ದಾರೆ. ಇಂತಹ ಉಪಾಸನೆಯ ಅನುಭವವನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ 24 ಶ್ಲೋಕದಲ್ಲಿ ಭಗವತ್ಪಾದರು ತಿಳಿಸುತ್ತಾರೆ. ಉಪಾಸನೆಯ ಅನುಭವವನ್ನು ಹೊಂದಿದ ಮುನಿಗಳು ಆನಂದಾತಿರೇಕರಿಂದ ಹಾ ಹಾ ಎಂದು ಉದ್ಗರಿಸುತ್ತಾರಂತೆ. ಅಂತಹ ಅಂತರಾತ್ಮನಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಎಂಬ ಅರ್ಥಾನುಸಂಧಾನದೊಡನೆ ನಾವು ಶ್ಲೋಕವನ್ನು ಪಠಿಸುವಾಗ ನಮ್ಮಲ್ಲೂ ರೋಮಾಂಚನಾದಿಗಳು ಆದರೆ ಆಶ್ಚರ್ಯವಿಲ್ಲ. ಶ್ರೀ ಭಗವತ್ಪಾದರು ಕೊನೆಯ ಶ್ಲೋಕದಲ್ಲಿ ಈ ಸ್ತೋತ್ರವು ದಕ್ಷಿಣಾಮೂರ್ತಿಗೆ ಪ್ರಿಯವಾಗಲಿ ಎಂದಷ್ಟೇ ಹೇಳುವುದರ ಮೂಲಕ ಇದರ ಶ್ರೇಷ್ಠತೆಯನ್ನು ಹಿಮಾಲಯದಷ್ಟು ಎತ್ತರಕ್ಕೆ ಎತ್ತರಿಸಿದ್ದಾರೆ. ಹೀಗೆ ಮೇಧಾದಕ್ಷಿಣಾಮೂರ್ತಿ ಮಂತ್ರ ಪುರಶ್ಚರಣೆಯ ಫಲವನ್ನು ನೀಡುವ ಈ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರವನ್ನು ಏಕಾಗ್ರತೆಯಿಂದ ಪಠಿಸೋಣ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
3: ಓಂ ಶಿವಾಯ ನಮಃ. Dear listeners of Shaivam.org, the next program is Spiritual Music. In this, you are about to listen Shiva Stotram. The title is Shiva Sahasra Namavali from Saura Puranam, presented by Sri Subramanian Sharma, Chennai. Thank you. Om Namah Shivaya.
4: Namah Shivaya. ಸೌರಪುರಾಣಾಂತರ್ಗತಂ ವಿಷ್ಣುಚಕ್ರಪ್ರಾಪ್ತಿ ಹೇತು ಶ್ರೀ ಶಿವಸಹಸ್ರನಾಮಾವಲಿಃ.
5: ಭವಾಯ ನಮಃ, ಶಿವಾಯ ನಮಃ, ಹರಾಯ ನಮಃ, ರುದ್ರಾಯ ನಮಃ, ಪುಷ್ಕಲಾಯ ನಮಃ, ಮುಗ್ಧಲೋಚನಾಯ ನಮಃ, ಅಗ್ರಗಣ್ಯಾಯ ನಮಃ, ಸದಾಚಾರಾಯ ನಮಃ, ಸರ್ವಸ್ಮೈ ನಮಃ, ಶಂಭವೇ ನಮಃ, ಮಹೇಶ್ವರಾಯ ನಮಃ, ಈಶ್ವರಾಯ ನಮಃ, ಸ್ಥಾನವೇ ನಮಃ, ಈಶಾನಾಯ ನಮಃ, ಸಹಸ್ರಾಕ್ಷಾಯ ನಮಃ, ಸಹಸ್ರಪದೇ ನಮಃ, ವರೀಯಸೇ ನಮಃ, ವರದಾಯ ನಮಃ, ವಂದ್ಯಾಯ ನಮಃ, ಶಂಕರಾಯ ನಮಃ, ಪರಮೇಶ್ವರಾಯ ನಮಃ, ಗಂಗಾಧರಾಯ ನಮಃ, ಶೂಲಧರಾಯ ನಮಃ, ಪರಾರ್ಥೈಕ ಪ್ರಯೋಜಕಾಯ ನಮಃ, ಸರ್ವಜ್ಞಾಯ ನಮಃ, ಸರ್ವದೇವಾದಯೇ ನಮಃ, ಗಿರಿಧನ್ವನೇ ನಮಃ, ಜಟಾಧರಾಯ ನಮಃ,

ಏಕಪಂಡಿತಾಯ ನಮಃ, ನಿಷ್ಕಂಟಕಾಯ ನಮಃ, ಕೃತಾನಂದಾಯ ನಮಃ, ನಿರ್ವ್ಯಾಜಾಯ ನಮಃ, ವ್ಯಾಜದರ್ಶನಾಯ ನಮಃ, ಸತ್ವವತೇ ನಮಃ, ಸಾತ್ವಿಕಾಯ ನಮಃ, ಸತ್ಯಾಯ ನಮಃ, ಕೀರ್ತಿಸ್ತಂಭಾಯ ನಮಃ, ಕೃತಾಗಮಾಯ ನಮಃ, ಅಕಂಪಿತಾಯ ನಮಃ.

ಮಂಜಸಾಯ ನಮಃ, ಭೂಷಯಾಯ ನಮಃ, ಭೂತಿಕೃತೇ ನಮಃ, ಭೂತಯೇ ನಮಃ, ವಿಭೂತಯೇ ನಮಃ, ಭೂತಿವಾಹನಾಯ ನಮಃ, ಅಕಾಯಾಯ ನಮಃ, ಭೂತಕಾಯಸ್ಥಾಯ ನಮಃ.

ಚಂದ್ರಾಯ ಚತುರ್ಧಪದ ಜನಮ ಉಗ್ರಾಯ ಭೀಮಾಯ ಜನಮೋ ಅಗ್ರೇ ವಧಾಯ ಚತುರ್ವೇ ವಧಾಯ ಜನಮೋ ಅಗ್ರೇ ಹರಿ ಜನಮೋ ವೃಕ್ಷ ಜೋ ಹರಿ ಜನಮತ್ಸಾರ ಜನಮತ್ ಸಂಭರೇ ನಮಃ.

ಸಂವಾದಿ ಅಸ್ಮನ್ಮಹತ್ಯನ್ನರೇಂದ್ರಿಕ್ಷಿರಭವಾಭಿ ನೀರ ನೀರಾಶ್ರಿಗಂಧಾ ಸರ್ವಾಧರಾಶ್ರಮಾಧರಾ.

0: Om Namah Shivaya. Dear listeners of shaivam.org, the next program is Aanda Arasu Uzhavara Thirupani Kulu, Bangalore, 11th Anniversary Programs. In this, you are about to listen Spiritual Discourse, Basavar Vasanamritam, presented by Urudhirani Shivashankar. Thank you. Om Namah Shivaya.
1: பசவரை பற்றி பேசணும். பசவர் வசனாமிர்தம் அந்த நூல் கூட அவங்க வெளியிட்டு இருக்கிறாங்க. அக்கமாதேவி பற்றிய நூல் கூட உருவாயின்னு இருக்குது. அதனால அவங்க ஏற்கனவே ரவி அவர்கள் பேசியதை தொடர்ந்து அப்பவே பேசியிருக்கணும். இவங்க தூரத்துல இருந்து வந்து இருக்கிறாங்க. அதனால இப்போ அவங்க என்ன பேசணும்ன்றத நம்ம கேட்கலாம்.
2: சிற்றம்பலம் நகர மகாதேவா, ಎಲ್ಲರಿಗೂ ನನ್ನ ಅನಂತ ಅನಂತ ಶರಣ ಶರಣಾರ್ಥಿಗಳು. ಬಸವಣ್ಣನವರ ಬಗ್ಗೆ ಒಂದು ಕಿರು ಪರಿಚಯ, ಕಿರುಚಿತ್ರ ಇದನ್ನು ಹೇಳಲಿದ್ದೇನೆ. ಓಂ ನಮಃ ಶಿವಾಯ, ಓಂ ಬಸವಲಿಂಗಾಯ ನಮಃ. ಶ್ರೀ ಬಸವೇಶ್ವರರು 1134 ರಿಂದ 1196 ಈ ಸಮಯದಲ್ಲಿ ಇದ್ದು ಹೋದವರು. 12ನೇ ಶತಮಾನದವರು. ಶ್ರೀ ಬಸವೇಶ್ವರರು ವಿಶ್ವಗುರುವೆಂದು, ಕ್ರಾಂತಿಯೋಗಿಗಳೆಂದು, ಭಕ್ತಿ ಭಂಡಾರಿಗಳೆಂದು ಎಲ್ಲರಿಗೂ ಪ್ರಸಿದ್ಧಿಯಾಗಿದ್ದಾರೆ. ಇವರು ರಚಿಸಿದ ವಚನಾಮೃತವು ಬಹಳ ಸರಳ ಕನ್ನಡದಲ್ಲಿದ್ದು ಎಲ್ಲರಿಗೂ ಅರ್ಥವಾಗುವಂತೆ ಹಾಡು ರೀತಿಯಲ್ಲಿಯೂ ವಚನ ರೀತಿಯಲ್ಲೂ ಹೇಳಲಾಗಿದೆ. ಇವರ ಮುಖ್ಯ ಧ್ಯೇಯವೇ ಕಾಯಕವೇ ಕೈಲಾಸವೆಂಬ ಮಂತ್ರ. ಇವರ ಜೀವನ ಚರಿತ್ರೆ ಎಂದರೆ, ಶ್ರೀ ಬಸವಣ್ಣನವರು 1134ನೇ ವೈಶಾಖದ ಅಕ್ಷಯ ತದಿಗೆಯ ದಿನ ಹುಟ್ಟಿದವರು. ಇವರ ತಂದೆ ತಾಯಿಯರಾದ ಮಾದರಸ ಮಾದಲಾಂಬಿಕೆಯರು ಬಾಗೇವಾಡಿಗೆ ಸೇರಿದವರು. ಇವರು ಬಹಳ ದೈವ ಭಕ್ತಿಯು ಸರಳ ಜೀವಿಗಳೂ ಆಗಿದ್ದರು. ಇವರಿಗೆ ಮೊದಲು ಒಂದು ಹೆಣ್ಣು ಮಗು ಜನಿಸಿತು. ಅದರ ಹೆಸರು ನಾಗಲಾಂಬಿಕೆ. ಅನಂತರ 12 ವರ್ಷಗಳ ಕಾಲ ಅವರಿಗೆ ಮಕ್ಕಳೇ ಇರಲಿಲ್ಲ. ದಂಪತಿಗಳು ನಂದಿಕೇಶ್ವರನಲ್ಲಿ ವ್ರತ ಇದ್ದುದರಿಂದ ಇದರ ಫಲವಾಗಿ ಬಸವೇಶ್ವರರು ಜನಿಸಿದರು. ಮಗು ಜನಿಸಿದ ಉಡನೆ ಚಲನವಲನ ಇಲ್ಲದೆ ಇದ್ದುದರಿಂದ ದಂಪತಿಗಳು ಚಿಂತಾಜನಕರಾದರು. ಆ ವೇಳೆಗೆ ಅವರ ಕುಲಗುರುಗಳಾದ ಜಾತವೇದ ಮುನಿಗಳು ಅಲ್ಲಿಗೆ ಬಂದರು. ದಂಪತಿಗಳು ಗುರುಗಳನ್ನು ಆದರಿಂದ ಸ್ವಾಗತಿಸಿದರು. ಗುರುಗಳು ಮಗುವನ್ನು ನೋಡಿ ದಿಷ್ಟಿಸಿ ನೋಡಿದರು. ಮುಗುಳ್ನಗೆಯಿಂದ ಸಮಾಧಾನದ ಉಸಿರಾಡಿದರು. ಮಗುವಿನ ಮುಖವನ್ನು ಬೆಚ್ಚಗಿನ ನೀರಿನಿಂದ ಒರೆಸಿ ಭಸ್ಮವನ್ನು ಹಣೆಗಿಟ್ಟರು. ರುದ್ರಾಕ್ಷಿಯನ್ನು ಧರಿಸಿ ಲಿಂಗವನ್ನು ಕೊರಳಿಗೆ ಕಟ್ಟಿದರು. ನಂತರ ಮಗು ಬಸವ ನಂತರ ಪಂಚಾಕ್ಷರಿ ಮಂತ್ರವನ್ನು ಕಿವಿಯಲ್ಲಿ ಓದಿದರು. ಬಸವ ಬಾ ಎಂದು ಕರೆದರು. ಇದನ್ನು ಕೇಳಿದೊಡನೆ ಮಗುವು ಎಚ್ಚೆದ್ದು ಅಂಗಾಂಗಗಳು ಚಲಿಸಿತು, ಕಣ್ ತೆರೆಯಿತು. ದಂಪತಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ. ತಾಯಿಯು ಮಗುವಿಗೆ ಹಾಲುಣಿಸಿ ಗುರುವಿನ ಪಾದಕ್ಕೆ ಮಗುವನ್ನು ಇರಿಸಿ, ಈ ಮಗುವನ್ನು ನಿಮಗೆ ಸಮರ್ಪಿಸಿದ್ದೇನೆ ಎಂದು ಹೇಳಿ ಮಗುವಿಗೆ ಬಸವನೆಂದು ನಾಮಕರಣ ಮಾಡಿದರು. ಬಸವನ ಅಕ್ಕ ನಾಗಲಾಂಬಿಕೆ ಬಸವನಿಗೆ ಪ್ರೀತಿಯಿಂದ ಬೆಳೆಸಿದಳು. ತಾನು ಬಸವನಿಗೆ ಅಕ್ಕ ಮಾತ್ರವಲ್ಲದೆ ಒಳ್ಳೆಯ ಮಾರ್ಗದರ್ಶಿಯೂ ಗುರುವೂ ಆಗಿ ಸದೃಢ ವ್ಯಕ್ತಿಯನ್ನಾಗಿ ಬೆಳೆಸಿದಳು. ಅದು ಹೆಂಗಸರಿಗೆ ಕತ್ತಲೆಯ ಕಾಲ. ಅವರುಗಳ ಆಸೆಗಳನ್ನು ಪೂರೈಸಲಾಗುತ್ತಿರಲಿಲ್ಲ. ಅದಕ್ಕೆ ತನ್ನ ಆಸೆಗಳನ್ನೆಲ್ಲ ಬಸವನಿಗೆ ಧಾರೆ ಎರೆದು ಬಸವನನ್ನು ಒಂದು ಅಗ್ನಿ ಪುಂಜದಂತೆ ಗುರಿ ಮುಟ್ಟಲು ಅನುಗೊಳಿಸಿದರು. ಆಗಿನ ಕಾಲದಂತೆ ನಾಗಲಾಂಬಿಕೆಯು 14ನೇ ವಯಸ್ಸಿಗೆ ಬಂದೊಡನೆ ಅವರ ಮದುವೆಯ ವಿಚಾರ ನಡೆಯಿತು. ಮಾದಲಾಂಬಿಕೆಗೆ 3 ತಮ್ಮಂದಿರಿದ್ದು ಅವರ ಕಡೆಯ ತಮ್ಮನಾದ ಶಿವದೇವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದರು. ಮದುವೆಯಾದ ನಂತರ ನಾಗಲಾಂಬಿಕೆಯು ಇಂಗಳೇಶ್ವರ ತನ್ನ ಪತಿಯ ಗೃಹವನ್ನು ತಲುಪಿದಳು. ಈ ವೇಳೆಗೆ ಬಸವಣ್ಣನಿಗೆ 4 ವರ್ಷ ವಯಸ್ಸಾಗಿತ್ತು. ಅಕ್ಕನ ಅಗಲಿಕೆಯನ್ನು ಸಹಿಸಲಾಗಲಿಲ್ಲ. ಆಗಮ ಶಾಸ್ತ್ರ ಪುರಾಣ ಗೊಡ್ಡು ನಂಬಿಕೆಗಳಲ್ಲಿ ಬಸವನಿಗೆ ನಂಬಿಕೆ ಇರಲಿಲ್ಲ. ಇವರಿಗೆ 8 ವಯಸ್ಸಾಗುತ್ತಲೋ ಬ್ರಾಹ್ಮಣ ಸಂಪ್ರದಾಯದಂತೆ ಜನಿವಾರವನ್ನು ಧರಿಸಲು ಮುಂದಾದರು. ಬಸವಣ್ಣನವರು ಜನಿವಾರವನ್ನು ಧಿಕ್ಕರಿಸಿ ಕೊರಳಲ್ಲಿದ್ದ ಲಿಂಗದೊಡನೆ ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬಂದರು. ಈ ಲಿಂಗವು ಜನನ ಕಾಲದಲ್ಲಿ ಗುರುವಿನಿಂದ ಬಸವನಿಗೆ ಇತ್ತದ್ದಾಗಿತ್ತು. ಕೂಡಲ ಸಂಗಮದಲ್ಲಿ ಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಈಶಾನ್ಯ ಗುರುಗಳು ಸಮಾಜ ಸೇವೆಯಲ್ಲಿ ಸುಧಾರಣೆಯಲ್ಲಿ ತೊಡಗಿದ್ದರು. ಇವರು ಸಕಲ ವೇದ ಪರಿಣಿತರಾಗಿದ್ದರು. ಉಚಿತ ಶಿಕ್ಷಣ, ಊಟ, ಔಷಧೋಪಚಾರಗಳಲ್ಲಿ ತೊಡಗಿಸಿಕೊಂಡಿದ್ದರು. ಇವರಿಗೂ ಗೊಡ್ಡು ನಂಬಿಕೆಗಳನ್ನು ವಿರೋಧಿಸಿದರು. ಇವರು ಅಪಾರ ಜ್ಞಾನವನ್ನು ಹೊಂದಿದ್ದರು. ಇಂತಹ ಮಹಾನ್ ಗುರುಗಳ ಸನ್ನಿಧಿಯಲ್ಲಿ ಬಸವಣ್ಣನವರು 10 ವರ್ಷಗಳ ಕಾಲ ಕಲಿಕೆಯನ್ನು ನಡೆಸಿದರು. ಇವರು ಸದೃಢ ಪರಿಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ಮಾದಲ ದಂಪತಿಗಳು ಕೂಡಲ ಸಂಗಮಕ್ಕೆ ಬಂದು ಬಸವಣ್ಣನವರನ್ನು ತಮ್ಮ ಮನೆಗೆ ಕರೆದರು. ಅದಕ್ಕೆ ಬಸವಣ್ಣನವರು ಒಪ್ಪಲಿಲ್ಲ. ತಂದೆ ತಾಯಿಗೆ ಸಮಾಧಾನ ಹೇಳಿ ಕಳಿಸಿದರು. ನಿರಾಶರಾದ ತಂದೆ ತಾಯಿಗಳು ಹಿಂತಿರುಗಿ ತನ್ನ ಮಗಳಾದ ನಾಗಲಾಂಬಿಕೆಯನ್ನು

ಬದಲಿಸಬೇಕೆಂದು ಬದಲಿಸುವುದೇ ಅವರ ಮುಖ್ಯ ಗುರಿಯಾಗಿತ್ತು. ಬಸವಣ್ಣನವರು ಮಾದಲಾಂಬಿಕೆಯರಿಗೆ ಮೂರು ತಮ್ಮಂದಿರಿದ್ದರು. ಅದರಲ್ಲಿ ಮೂರನೆಯ ತಮ್ಮನಿಗೆ ನಾಗಲಾಂಬಿಕೆಯನ್ನು ಕೊಟ್ಟಿದ್ದರು. ಎರಡನೆಯ ತಮ್ಮನಾದ ಶಿವದೇವನು ವಿಜಯರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದನು. ಆಕೆಗೆ ಮಗಳಿದ್ದಳು, ಆಕೆಯು ಗಂಗಾಂಬಿಕೆ. ಆಕೆಗೂ ಮದುವೆ ವಯಸ್ಸಾಗಿರಲು ಆಕೆಯ ಮದುವೆಯನ್ನು ಮಾಡಲು ಯೋಚಿಸುತ್ತಿರಲು ಕಲ್ಯಾಣದಲ್ಲಿದ್ದ ಬಸವನ ಬಗ್ಗೆ ಆದರದ ಮಾತುಗಳನ್ನು ಕೇಳಿ ಬಸವಣ್ಣನಿಗೆ ತನ್ನ ಮಗಳನ್ನು ಕೊಡಬೇಕೆಂದು ತೀರ್ಮಾನಿಸಿ ಇದರ ಪ್ರಸ್ತಾಪಕ್ಕಾಗಿ ಬಸವಣ್ಣನ ಗುರುಗಳನ್ನು ನೋಡಿದರು. ಈಶಾನ್ಯ ಗುರುಗಳನ್ನು ಕಂಡು ತನ್ನ ಆಸೆಯನ್ನು ಹೇಳಿದರು. ಗುರುಗಳಿಗೆ ಬಸವೇಶ್ವರರು ತಮ್ಮ ಗುರಿಯನ್ನು ಮುಟ್ಟಲು ಬ್ರಹ್ಮಚಾರಿಯಾಗಿರಬೇಕೆಂಬುದು ತಿಳಿದಿತ್ತು. ಆದರೂ ಅವರು ಗುರಿಯನ್ನು ಮುಟ್ಟಲು ಅವರಿಗೆ ಹಣ ಮತ್ತು ಅಧಿಕಾರದ ಬಲ ಬೇಕಾಗಿತ್ತು. ಇದಕ್ಕಾಗಿ ಮದುವೆಗೆ ಒಪ್ಪಿಸಿದರು. ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಬಸವಣ್ಣನವರು ಗುರುಗಳಲ್ಲಿದ್ದ ಅಪಾರ ನಂಬಿಕೆ ಭಕ್ತಿಯಿಂದ ಮರುಮಾತಾಡದೆ ಒಪ್ಪಿಕೊಂಡರು. ಬಸವಣ್ಣನವರ ಮದುವೆ ಗಂಗಾಂಬಿಕೆಯೊಡನೆ ನಡೆಯಿತು. ಬಸವಣ್ಣನವರು ಕೂಡಲ ಸಂಗಮದಿಂದ ಮಂಗಳವಾರಕ್ಕೆ ಬಂದು ತನ್ನ ಮಾವನ ಮನೆಯಲ್ಲಿ ಇದ್ದರು. ಕಾಯಕವೇ ಕೈಲಾಸವೆಂಬ ತತ್ವವನ್ನು ಸಾರಿದ ಬಸವಣ್ಣನವರು ಕಾಯಕವಿಲ್ಲದೆ ಮಾವನ ಮನೆಯಲ್ಲಿ ಇದ್ದುದು ಅವರಿಗೆ ಸರಿ ಎನಿಸಲಿಲ್ಲ. ಆಗ ತನ್ನ ಮಾವನು ಅಲ್ಲಿ ರಾಜ್ಯಸಭೆಯಲ್ಲಿ ಕಾರಣಿಕ ಕೆಲಸವನ್ನು ದೊರಕಿಸಿಕೊಟ್ಟರು. ಕಾರಣಿಕ ಕೆಲಸ ದೊರೆತೊಡನೆ ತನ್ನ ಪತ್ನಿಯೊಡನೆ ಬೇರೆ ಮನೆ ಮಾಡಿದರು. ಬಸವಣ್ಣನವರ ಅಕ್ಕ ನಾಗಮ್ಮನವರು ಮಂಗಳಾದ್ಯಕ್ಕೆ ಬಂದು ಬಂದರು. ವಿಜಯರಾಜನು ಚಾಲುಕ್ಯರಾಜನ ತೈಲಪ್ಪನನ್ನು ಸೋಲಿಸಿ ಚಾಲುಕ್ಯದ ಅಧಿಪತಿಯಾದನು. ಆಗ ಅವರಿಗೆ ಸಿಕ್ಕ ಒಂದು ತಾಮ್ರದ ತಟ್ಟೆಯ ಮೇಲಿದ್ದ ಬರಹವನ್ನು ಅಲ್ಲಿದ್ದ ವಿದ್ವಾಂಸರಿಂದ ಓದಲಾಗಲಿಲ್ಲ. ಆದರೆ ಸಾಮಾನ್ಯ ಕಾರಣಿಕನಾದ ಬಸವೇಶ್ವರರು ಅದನ್ನು ಓದಿ ಅದರ ರಹಸ್ಯವನ್ನು ಹೇಳಿದರು. ಸಿಂಹಾಸನದ ಅಡಿಯಲ್ಲಿ ಅದರ ರಹಸ್ಯವೇನೆಂದರೆ ಸಿಂಹಾಸನ ಅಡಿಯಲ್ಲಿ 64 ಕೋಟಿ ಬಂಗಾರದ ನಾಣ್ಯ ಹೂತಿಡಲಾಗಿತ್ತು ಎಂದು ತಿಳಿಸಿದನು. ರಾಜನು ಬಸವಣ್ಣನವರ ಬುದ್ಧಿವಂತಿಕೆ ದಕ್ಷತೆಯನ್ನು ಹೊಗಳಿ ತನ್ನ ತಂಗಿಯಾದ ನೀಲಾಂಬಿಕೆಯನ್ನು ಬಸವಣ್ಣನಿಗೆ ಕೊಟ್ಟು ಮದುವೆ ಮಾಡಿದರು. ಬಸವಣ್ಣನವರು ಇಷ್ಟಲಿಂಗವನ್ನು ಗುರುತಾಗಿರಿಸಿ ತನ್ನ ಭಕ್ತರೆಲ್ಲರಿಗೂ ಲಿಂಗಧಾರಣೆಯನ್ನು ಮಾಡಿ ಲಿಂಗವನ್ನು ಧರಿಸಿದ ಎಲ್ಲರನ್ನು ಸಮಾನ ರೀತಿಯಿಂದ ನೋಡುತ್ತಿದ್ದರು. ಇಷ್ಟಲಿಂಗವೆಂಬುದು ಮಾನವ ಧರ್ಮದ ಸಂಕೇತ. ಸನಾತನ ಹಿಂದೂ ಧರ್ಮವು ಕರ್ಮಕ್ಕನುಸಾರವಾಗಿ 4 ರೀತಿಯಲ್ಲಿ ವಿಭಜನೆಯಾಗಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಶೂದ್ರರಿಗೆ ಯಾವ ಬೆಲೆಯೂ ಇರಲಿಲ್ಲ. ಈ 4 ವರ್ಗದ ವಿಂಗಡಣೆಯಲ್ಲಿ ಜನರಲ್ಲಿ ಸಾಮಾನ್ಯತೆ ಇರಲಿಲ್ಲ. ಬಸವಣ್ಣನವರು ಇದನ್ನು ಧಿಕ್ಕರಿಸಿ ಎಲ್ಲರೂ ಸಮಾನರಾರವೆಂದು ಸಾರಿದರು. ಆ ವೇಳೆಗೆ ಸ್ತ್ರೀ ಚಲನೆಯು ಅಡಿಗೆ ಮನೆ ಹಾಗೂ ಮನೆಯ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿತ್ತು. ಸ್ತ್ರೀಯನ್ನು ದಾಸ್ಯ ಭಾವದಿಂದ ಬಿಡಿಸಿ ಸ್ತ್ರೀಯು ಸಮಾನಳೆಂದು ಬಸವಣ್ಣನವರು ಸಾರಿದರು. ಸಮಾಜದ ದೌರ್ಜನ್ಯ ಮೂಢನಂಬಿಕೆಗಳನ್ನು ಹೋಗಲಾಡಿಸಿದರು. ಬಸವಣ್ಣನವರ ತತ್ವವು ದೇವರು ಎಲ್ಲರಿಗೂ ಸೇರಿದವನು, ಸರ್ವ ಸ್ವತಂತ್ರನು, ಅಪೂರ್ವ ಶಕ್ತಿಯು, ಬೃಹತ್ಕಾರನು, ದೇವನೊಬ್ಬ, ನಾಮ ಹಲವು. ಇದಕ್ಕೆ ಅನುಗುಣವಾದ ವಚನವು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ವೈಕುಂಠದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎಂಬ ವಚನವು ಸರಿ ಹೊಂದುತ್ತದೆ. ತನ್ನ ಕಾಯಕವನ್ನು ಯಾರು ನಿರ್ಮಲ ಮನಸ್ಸಿನಿಂದ ಏಕಚಿತ್ತವಾಗಿ ನಮ್ರತೆಯಿಂದ ಭಕ್ತಿಯಿಂದ ಮಾಡುತ್ತಾನೋ ಅವನೇ ಕರ್ಮಯೋಗಿ. ಅವನು ಮಾಡುವ ಕರ್ಮವನ್ನು ಶಿವನಿಗೆ ಅರ್ಪಿಸಬೇಕು. ವಚನ ಕಳಬೇಡ ಕೊಲಬೇಡ ಎಂಬುದು ಬಹಳ ಪ್ರಸಿದ್ಧಿಯಾದ ಇಲ್ಲಿ ಬಸವಣ್ಣನವರು ಸಾರುವುದು ಯಾವ ಪ್ರಾಣಿ ಹಿಂಸೆಯನ್ನು ಮಾಡಬಾರದು, ಎಲ್ಲರಿಗೂ ಬದುಕುವ ಹಕ್ಕಿದೆ ಎಂಬುದು. ಕಾಲಾನುಕಾಲದಿಂದ ಜೀತದ ಆಳುಗಳಾಗಿದ್ದ ಶೂದ್ರರಿಗೆ ಬ್ರಾಹ್ಮಣನವರ ಸಾಮಾಜಿಕ ತತ್ವದಲ್ಲಿ ನಂಬಿಕೆ ಹುಟ್ಟಿತು. ಅವರೆಲ್ಲರೂ ತೆರೆಯಿಂದ ಹೊರಬಿಟ್ಟ ಹಕ್ಕಿಗಳಂತೆ ತಮ್ಮ ಜಾತಿಯನ್ನು ಬಿಟ್ಟು ಸ್ವೇಚ್ಛೆಯಾಗಿ ಅಣ್ಣನವರನ್ನು ಹಿಂಬಾಲಿಸಿದರು. ಬಸವಣ್ಣನವರು ಮಹಾಮನೆಯನ್ನು ಸ್ಥಾಪಿಸಿ ಅಲ್ಲಿ ನಿತ್ಯಾನ್ನದಾನವನ್ನು ಮಾಡುತ್ತಿದ್ದರು. ಈ ಕಾಯಕವನ್ನು ಗಂಗಾಂಬಿಕೆ, ನೀಲಾಂಬಿಕೆ ಮತ್ತು ನಾಗಲಾಂಬಿಕೆಯು ನೋಡಿಕೊಳ್ಳುತ್ತಿದ್ದರು. ಬಸವಣ್ಣನವರು ತಮ್ಮ ಬೋಧನೆಯನ್ನು ಸಾಮಾನ್ಯ ಜನರಿಗೂ ಸೇರುವಂತೆ ವಚನಗಳನ್ನು ರಚಿಸಿ

0: ಈ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ರಚಿಸಿದ್ದರು. ಈ ವಚನಗಳು ಓದಲು ಮತ್ತು ಹಾಡಲು ಇಂಪಾಗಿದ್ದಷ್ಟೇ ಪರಾಕ್ರಮಿಯಾಗಿ ಓದುಗರನ್ನು ಬಡಿದೆಬ್ಬಿಸಿ ಉಚ್ಚರಿಸುವಾಗ ಜೇನುಸುರಿಸುವಂತೆ ಇದೆ. ಇದು ದೈನಂದಿನ ಬದುಕಿನಲ್ಲಿ ಗುರಿಯನ್ನು ಮುಟ್ಟುವ ದಾರಿಯನ್ನು ತೋರುತ್ತದೆ. ಅಸಾಮಾನ್ಯತೆಯನ್ನು ಹೋಗಲಾಡಿಸಿ ಸಾಮಾನ್ಯತೆಯನ್ನು ಮನಗಳನ್ನು ಒಟ್ಟುಗೂಡಿಸುವಂತಿದೆ. ಜಾತಿಯಿಂದ ಗುರುತಿಸಲಾದ ಜನ ಈಗ ತಮ್ಮ ವೃತ್ತಿಯ ಕಾಯಕಗಳಿಂದ ಅವರನ್ನು ಗುರುತಿಸಿಕೊಂಡರು. ಅದರಂತೆ ಕೆಲವರು ಏನೆಂದರೆ ಸಾಮಗರ ಹರಳಯ್ಯ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಹಡಪ್ಪದ ಅಪ್ಪಣ್ಣ, ನುಲಿಯ ಚಂದಯ್ಯ. ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಇದಕ್ಕೆ ಶ್ರೀ ಅಲ್ಲಮ ಪ್ರಭುಗಳೇ ಅಧ್ಯಕ್ಷರಾಗಿದ್ದರು. ಇವರು ಬಸವಣ್ಣನವರ ಪ್ರಭಾವದಿಂದ ಬಹಳಷ್ಟು ವಚನಗಳನ್ನು ರಚಿಸಿದ್ದಾರೆ. ಇವರ ವಚನದ ಸಂಕೇತನಾಮ ಗುಹೇಶ್ವರ ಲಿಂಗವೆಂದು. ಇಲ್ಲಿ ಧಾರ್ಮಿಕ ಚರ್ಚೆಗಳು ನಡೆಯುತ್ತಿದ್ದವು. ಇಲ್ಲಿ ನಡೆಯುತ್ತಿದ್ದ ಚರ್ಚೆಗೆ ಹಲವಾರು ಸಂಕಷ್ಟಗಳಿಗೆ ಪರಿಹಾರ ದೊರೆಯುತ್ತಿತ್ತು. ಈ ಸಭೆಯ ಬೇರೆ ಸದಸ್ಯರೆಂದರೆ ಶ್ರೀ ಅಕ್ಕಮಹಾದೇವಿ, ಸಿದ್ದರಾಮಯ್ಯ, ಮಡಿವಾಳ ಮಾಚಯ್ಯ, ಮಲೆಮಹದೇಶ್ವರ ಇತರರು. ಇಲ್ಲಿ ಮೇಲು ಕೀಳಿನ ಭಾವವಿರಲಿಲ್ಲ. 12ನೇ ಶತಮಾನದಲ್ಲೇ ನಾಯಕತ್ವದ ಹಕ್ಕನ್ನು ಹೊಂದಿದ ಹಿರಿಮೆಯು ಕನ್ನಡ ನಾಡಿನದಾಗಿತ್ತು. ಬಸವಣ್ಣನಗರು ಜ್ಞಾನಪೂರ್ಣ ಪ್ರವಚನ ಲಕ್ಷಾಂತರ ಭಕ್ತರ ಮನವನ್ನು ಬಡಿದೆಬ್ಬಿಸಿತು. ಅವರಿಗೆ ಧಾರ್ಮಿಕ ಸಮಾಧಾನ ದೊರಕಿತು. ಎಲ್ಲರೂ ಮೂಢನಂಬಿಕೆಯಿಂದ ಹೊರಬಂದು ಮಹಾಮನೆಯಲ್ಲಿ ಅನ್ನದಾಹ ದಾಸೋಹವಾದರೆ ಅನುಭವ ಮಂಟಪದಲ್ಲಿ ಜ್ಞಾನ ದಾಸೋಹವಾಗುತ್ತಿತ್ತು. ಎಲ್ಲರ ಮನೆಗಳ ಬಾಗಿಲಿಗೂ ಧರ್ಮಗಂಗೆ ಹರಿಯುತ್ತಿತ್ತು. ಇಷ್ಟಲಿಂಗವೆಂಬುದು ಗಣಲಾಂಛನವಾಗಿತ್ತು. ಲಿಂಗವನ್ನು ಧರಿಸಿದವ ಲಿಂಗಾಯಿತ. ಎಲ್ಲ ಶರಣ ಬಂಧುಗಳು ಸರ್ವ ಸಮಾನರಾಗಿ ಬಸವಣ್ಣನವರ ಕಲ್ಯಾಣದಲ್ಲಿ ಮನೆಯ ಮಾತಾಯಿತು. ಇವರ ಹೆಸರು ದಿಕ್ಕು ದಿಕ್ಕುಗಳಿಗೆ ಹರಡಿತು. ಇವರ ಜನಪ್ರಿಯ ಗಗನ ಮುಟ್ಟಿತು. ಎಲ್ಲ ಒಳ್ಳೆಯ ಕೆಲಸಗಳಿಗೂ ಯಾವುದಾದರೊಂದು ರೀತಿಯಲ್ಲಿ ಅಡಚಣೆ ಇರುತ್ತದಲ್ಲವೇ? ಅದೇ ತರ ಬ್ರಾಹ್ಮಣರಿಗೆ ಬಸವೇಶ್ವರರ ಹೆಸರು ಉನ್ನತಿಯಾಗಿದ್ದು ಇಷ್ಟವಾಗಲಿಲ್ಲ. ಅವರ ಕುಲಕ್ಕೆ ಧಕ್ಕೆ ಬರುತ್ತಿದೆ ಎಂದು ಭಾವಿಸಿ ಬಸವಣ್ಣನವರನ್ನು ಹೇಗಾದರೂ ಮಟ್ಟಗೋಲು ಹಾಕಬೇಕೆಂದು ನೋಡಿ ಅವರು ಒಂದು ತಂತ್ರವನ್ನು ರಚಿಸಿ ಬಿಜಲರಾಜನಿಗೆ ಬಸವೇಶ್ವರರ ಬಗ್ಗೆ ದೂರನ್ನಿತ್ತರು. ಆ ದೂರು ಏನೆಂದರೆ, ಬಸವಣ್ಣನವರು ನಿಮ್ಮ ಖಜಾನೆಯನ್ನು ಸಂಪತ್ತನ್ನು ದಾಸೋಹಕ್ಕೆ ವ್ಯಯ ಮಾಡಿ ಖಜಾನೆಯನ್ನು ಬರಿದು ಮಾಡುತ್ತಿದ್ದಾನೆ ಎಂದು. ವಿಜಯರಾಜನಿಗೂ ತನಗಿಂತ ಎತ್ತರವಾಗಿ ಬೆಳೆದ ಬಸವಣ್ಣನವರ ಬಗ್ಗೆ ಅಸೂಯೆ ಇತ್ತು. ಅವನು ತನ್ನ ರಾಜ್ಯದ ಜನತೆ ತನ್ನನ್ನು ಮಾತ್ರ ಹೊಗಳಬೇಕೆಂಬ ಮಹದಾಸೆಯೂ ಇತ್ತು. ಇದರಿಂದ ಬಸವಣ್ಣನವರ ಬಗ್ಗೆ ಬಂದ ದೂರು ಬಂದೊಡನೆ ಅವರನ್ನು ಮಂತ್ರಿ ಪದವಿಯಿಂದ ಇಳಿಸಿ ಅಗೌರವಿಸಿದರು. ಖಜಾನೆಯನ್ನು ಭದ್ರಪಡಿಸಿಕೊಂಡರು. ಆದರೆ ಬಸವಣ್ಣನವರು ಇದಕ್ಕೆ ಹೆದರಲಿಲ್ಲ. ನಾನು ಬಿಜಲರಾಜನಿಗೆ ಹೆದರುವೆನೆ ಎಂದು ನುಡಿದು ಕಿರೀಟವನ್ನು ಕಳಚಿಟ್ಟು ಹೊರಬಂದರು. ಮಹಾಮನೆಯ ದಾಸೋಹಕ್ಕೆ ಬೇರೆ ಏರ್ಪಾಡುಗಳು ನಡೆದವು. ಅವರ ಇತರ ಕಲ್ಯಾಣ ಕಾರ್ಯಗಳು ಎಂದಿನಂತೆ ನಡೆಯುತ್ತಿದ್ದವು. ಬಸವಣ್ಣನವರ ಸಮ್ಮುಖದಲ್ಲಿ ಶೀಲವೆಂತನೆಂಬ ಚಮ್ಮಾರ ವರನಿಗೆ ಕಲಾವತಿ ಎಂಬ ಬ್ರಾಹ್ಮಣ ವಧುವನ್ನು ತಂದು ಮದುವೆಯನ್ನು ಮಾಡಿಸಿದರು. ಇದು ಸಮಾನತೆಯನ್ನು ಸಾರುವುದರ ಸರುವಾಗಿತ್ತು. ಎಲ್ಲ ಶರಣೆಯರು ನೆರೆದಿದ್ದರು. ಮದುವೆ ವಿಜೃಂಭಣೆಯಿಂದ ನಡೆಯಿತು. ವಿಜಯರಾಜನ ಆಸ್ಥಾನವನ್ನು ಬಿಟ್ಟ ಮೇಲೆ ಬಸವಣ್ಣನವರು ಮುಂದಿನ ಬದುಕಿನ ಬಗ್ಗೆ ಯಾವ ಯೋಚನೆಯೂ ಮಾಡಿರಲಿಲ್ಲ. ಅವರು ತಮ್ಮ ಗುರುಗಳನ್ನು ಕಾಣುವ ಆಸೆಯಿಂದ ಕೂಡಲ ಸಂಗಮಕ್ಕೆ ಹೊರಟರು. ಆದರೆ ಅಲ್ಲಿ ಗುರುಗಳು ಶಿವೈಕ್ಯರಾಗಿದ್ದರು. ಲಕ್ಷಾಂತರ ಜನರಿಗೆ ಬೇಕಾದ ಬಸವಣ್ಣನವರು ಒಮ್ಮೆಗೆ ಏಕಾಂಗಿಯಾಗಿದ್ದರು. ಅವರು ತಮ್ಮ ಪತ್ನಿಗಳಿಗೂ ತಿಳಿಸದೆ ಹೊರಟಿದ್ದರು. ಕಡೆಯಲ್ಲಿ ಹಡಪ್ಪದ ಅಪ್ಪಣ್ಣನವರಲ್ಲಿ ಗಂಗಾಂಬಿಕೆ ನೀಲಾಂಬಿಕೆಯನ್ನು ಕಲ್ಯಾಣಕ್ಕೆ ಕರೆತರುವಂತೆ ಭಿನ್ನವಿಸಿಕೊಂಡರು. ಅಪ್ಪಣ್ಣನವರು ಬಸವಣ್ಣನ ಮಾತಿನಂತೆ ಕಲ್ಯಾಣಕ್ಕೆ ಹೋದಾಗ ಅಲ್ಲಿಯ ಪರಿಸ್ಥಿತಿಯು ಬೇರೆಯಾಗಿತ್ತು. ಅರಳಯ್ಯ ಮತ್ತು ಮಾದರಸ ಹೆಣ್ಣು ಗಂಡಿನ ತಾಯಿ ತಂದೆಯರು. ಇವರ ಕಣ್ಣುಗಳನ್ನು ಕಿತ್ತು ಅವರನ್ನು ಆನೆಯ ಕಾಲಿಗೆ ಕಟ್ಟಿಸಿ ಘೋರತನದಲ್ಲಿ ಸಾಯಿಸಿದರು. ಬಸವಣ್ಣರ ವಚನ ಸಾಹಿತ್ಯವನ್ನು ಅಳಿಸಲು ಮುಂದಾಗಿದ್ದರು. ಅಲ್ಲಿಯ ಜನರಿಗೆ ಈ ಅನ್ಯಾಯಗಳು ಸಹಿಸಲಾಗಲಿಲ್ಲ. ವಚನ ಸಾಹಿತ್ಯಗಳನ್ನು ಅಳಿಸಲು ಹೊರಟ ಬಿಜಲರಾಜನನ್ನು ಮುಗಿಸಿದರು. ಅವರ ಕಡೆಯವರು ವಚನ ಸಾಹಿತ್ಯವನ್ನು ಉಳಿಸಿದರು. ಇದು ವೀರ ಮಾತೆಯಾದ ಅಕ್ಕಲಾಂಬಿಕೆ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ವೀರಗಣಚಾರಿ ಮಡಿವಾಳ ಮಾಚಯ್ಯ ಮುಂತಾದವರು. ಅಂದಿನಿಂದ ಇಂದಿನವರೆಗೆ ಅದಿಂದು ಕರ್ನಾಟಕದ, ನಮ್ಮೆಲ್ಲರ, ಭಾರತದ, ವಿಶ್ವದ ಹೆಮ್ಮೆಯ ಆಸ್ತಿಯಾಗಿದೆ. ಇಂತಹ ಮಹಾನ್ ನೇತರರು ಬಸವಣ್ಣನವರು. ಲಿಂಗಾಯತ ಧರ್ಮ ಸ್ಥಾಪಕರು, ಧರ್ಮಪಿತರು, ಮಂತ್ರ ಪುರುಷರು. ಇವರು 62 ವರ್ಷ 3 ತಿಂಗಳು 2 ದಿನಗಳು ಜೀವಿಸಿದ್ದರು. ಕಾಲ ಇಳೆಯ ಬಾಳಿದ ಬಸವಣ್ಣನವರು ನಳನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿಯೆಂದು ಉರಿಯುಂಡ ಕರ್ಪೂರದಂತೆ ಲಿಂಗೈಕ್ಯರಾದರು. ಆನಂದನಾಮ ಸಂವತ್ಸರದಿಂದ ನಳನಾಮ ಸಂವತ್ಸರಕ್ಕೆ 62 ವರ್ಷಗಳಾಗಿದೆ.
1: ನಾಡುಡೆ ಶಿವನೇ ಪೋತ್ರಿ.
2: கடைசியாக நன்றியுரை சிவத்திரு ச முருகவேளையா அவர்களும் சிவத்திரு நா சீனிவாசன் ஐயா அவர்களும் அருளவுள்ளார்கள். நன்றி கூறுவது நம் தமிழர் மரபு. உதவியவர்கள் அனைவருக்கும் நன்றி கூற வேண்டும் என்பதனை தஞ்சை பெரிய கோயிலை கட்டிய ராசராச சோழனின் வரலாற்றில் காண்கிறோம். அதுபோல இந்த விழா இனிதே நடைபெற உதவிய திருவருளுக்கும் மற்றும் இந்த இடத்தை கொடுத்த பொறுப்பாளர்களுக்கும் வந்து கலந்து கொண்டு சிறப்பித்த ஆசிரிய பெருமக்களுக்கும் மற்றும் கலந்து கொண்ட அடியவர்களுக்கும் அனைவருக்கும் நன்றி கூற முருகவேளையாவும் சீனிவாசனையாவும் இப்பொழுது நன்றி கூறுவார்கள்.
3: ஐயா சீனிவாச ஐயா தான் சொல்லணும். அண்ணாமலை கரோகர அண்ணாமலை மண்ணா போற்றி கண்ணாரமுத
1: போற்றி
3: கண்ணாரமுத கடலே போற்றி. நன்றி பற்றி திருமுறையில என்ன எழுதியிருக்குன்னு பார்த்தேன். அதுல பல இடத்துல நன்றி இல்லாதவர்கள் அமணர்கள் அப்படின்னு ஞான சம்பந்தம் 2-3 இடத்துல சொல்லியிருக்காரு. அப்புறம் நன்றியால் வாழ்வது உள்ளம் உலகுக்கு ஒரு நன்மையாலே. இது யார பத்தி சொல்லியிருக்காருன்னா நம்ம பெருமானை பத்தி. அவரு நமக்காக நன்றி செய்யறாராம். நன்றின்னா நன்மை. நமக்கு இந்த இந்த நேரத்துல நமக்கு இந்த இடத்தை நடத்தி கொடுத்த இந்த எல்லாருக்கும் நன்றி சொல்லணும். நம்ம முதல்ல சொல்றது ஒடுக்கத்தூர் மடம் தான். ஒடுக்கத்தூர் மடம் தான் கமிட்டி. நம்ம சங்கர் குருக்கள் வார வாரம் பெரியபுராண வகுப்புல முதல்ல இருந்து நடத்தி முழுக்க நடத்தி கொடுக்காரு சங்கர் குருக்கள். அவரை நம்ம மறக்கவே கூடாது. ஒடுக்கத்தூர் மடம் நமக்கு இடத்தை கொடுத்து இருக்க கொடுத்து எல்லாத்தையும் கொடுத்து கடைசி வரைக்கும் வாழ்த்தெடுத்து நம்ம ஒடுக்கத்தூர் மடம் கமிட்டி அவங்களுக்கு நன்றி சொல்லணும். நம்ம சிறப்பு விருந்தினரா வந்தவர் குஞ்சிதபாதம் ஐயா, செந்தமிழரசு சிவகுமார் ஐயா, மதன் முரளி ஐயா, வந்து திருந்த அடியார்கள் அனைவருக்கும் நன்றி. வந்து திருந்த அடியார்கள் அவங்களோட ஃபேமிலி அவங்களுக்கு முக்கியமா நன்றி சொல்லணும். ஏன்னா அவங்கள வரவிட்டாங்க. அதுவும் இந்த விழாவுக்கு பணம் கொடுத்து பொருள் கொடுத்து எல்லா வகையும் உதவி கொடுத்த அத்தனை அடியார் பெருமக்களுக்கும் மிக்க நன்றி.
4: ஓம் நம சிவாய். யூ ஆர் லிசனிங் டு சைவம் .org ரேடியோ, தி 24/7 ஸ்பிரிச்சுவல் சேனல் ஃப்ரம் சைவம் .org.
5: Dear listeners of Shaivam.org, the following is Shukla Yajur Vedam, Karma Shaka, Adhyayam 1.
6: Om Vandeham Mangalatmanam Bhaswantam Veda Vigraham Yajnavalkyam Munishreshtam Jishnum Harihara Prabham Jitendriyam Jitakrodham Sadadhyana Parayanam ஆனந்தநிலயம் வந்தே யோகானந்தமுனீஸ்வரம் பிரணோம்யாத்யந்திநமனிம் யோகீஸ்வரசிரோமணிம் சர்வஜ்ஞயாஜ்ஞவல்க்யம் தச்சிஷ்யம் காத்யாயனம் முனிம் யாஜ்ஞவல்க்யசமாரம்பாம் கன்வயோகீசமத்யமாம் அஸ்மதாச்சார்யபர்யந்தாம் வந்தே குருபரம்பராம் பானுகுப்தாயாதயாமம் வேதமானீயயோபுவி அத்யாபயத் கன்வ முக்யான் தஸ்மே வேதாத்மனே நம. ஸ்ரீயாஜ்ஞவல்க்ய குருப்யோ நம. கன்வகாத்யாயநாதி மஹர்ஷிப்யோ நம. ஓம் பூர்புவஸ்வாஹ தத்ஸாவிதுர்வரேண்யம் பர்கோ தேவஸ்யா தீமஹி தியோ யோ நஃ ப்ரசோதயாத். கணானா அந்த்வா கணபாதிக்ய ஹவாமஹே, பிரியானா அந்த்வா பிரியபாதிக்ய ஹவாமஹே, நிதீனாந்த்வா ஆநிதிபதிக்ய ஹவாமஹே வசோ மம. ஸ்ரீ மஹாகணாதிபதயே நம. பிரணோ யச்சத்வர்யமா ப்ரபூஷா ப்ரசரஸ்வதி ப்ரவாக்தேவி தாதாது நஹ. ஹர்யமணம் ப்ரஹஸ்பதிமிந்த்ரந்தானாயசோதய வாசம் விஷ்ணு சரஸ்வதே சவிதாரஞ்ச வாஜினம் பாவகான சரஸ்வதி வாஜேபிர்வாஜனீவதி யஜ்ஞம் வஷ்டுதியா வாசுஹு. ஸ்ரீ மஹாசரஸ்வத்யை நமஹ. ஓம் ஸ்ரீ குருப்யோ நமஹ. ஹரி ஓம். அத பிரதமோ

ಸಂಜಹಿ ನಿಷ್ಕ್ರವ್ಯಾದಜ್ಞೇಧಾದೇವಯಜಂಬಃ ಧ್ರುವಮಾಸಿ ಪೃಥಿವೀಂದ್ರಜ್ಞ ಬ್ರಹ್ಮವನಿತ್ವಾ ಕ್ಷತ್ರವನಿ ಸಜಾತವನ್ಯುಪಾದಧಾಮಿ ದ್ವಿಷತೋ ವಧಾಯ.

0: పాదం భజతామభయప్రదం. ಎಲ್ಲ ಗುರುಗಳಿಗೂ ಗುರುವಾದ ಶ್ರೀ ದಕ್ಷಿಣಾಮೂರ್ತಿಯನ್ನು ಕುರಿತು ಶ್ರೀ ಶಂಕರಾಚಾರ್ಯರು ಮೂರು ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಉಪಾಸಕಾನಾಂ ಯದುಪಾಸನೀಯಂ ಎಂದು ಆರಂಭವಾಗುವ ಒಟ್ಟು 19 ಶ್ಲೋಕಗಳಿಂದ ಯುಕ್ತವಾದ ದಕ್ಷಿಣಾಮೂರ್ತಿ ಸ್ತೋತ್ರ ಎಂಬ ಹೆಸರಿನ ಸ್ತೋತ್ರವು ಒಂದು. ಈ ಸ್ತೋತ್ರದ ಹೆಸರಿನಲ್ಲಿ ಬರುವ ದಕ್ಷಿಣಾಮೂರ್ತಿ ಅನ್ನುವ ಶಬ್ದದ ಅರ್ಥವೇನು ಎಂದು ಮೊದಲಿಗೆ ತಿಳಿದುಕೊಳ್ಳೋಣ. ದಕ್ಷಿಣಾಮೂರ್ತಿ ಉಪನಿಷತ್ತು ಹೇಳುತ್ತೆ, ಶೇಮುಷಿ ದಕ್ಷಿಣಾಪ್ರೋಕ್ತ ಸಾಯಸ್ಯಾಭೀಕ್ಷಣೆ ಮುಖಂ. ಅಂದರೆ ದಕ್ಷಿಣಾ ಶಬ್ದಕ್ಕೆ ಬುದ್ಧಿ, ಜ್ಞಾನ ಎಂದರ್ಥ. ದಕ್ಷಿಣಾಮೂರ್ತಿ ಎಂದರೆ ಜ್ಞಾನವೇ ಮೂರ್ತಿಯಾಗಿರುವವನು, ಅಂದರೆ ಜ್ಞಾನವೇ ಸ್ವರೂಪ ಎಂದರ್ಥವಾಗುತ್ತೆ. ಹಾಗೆಯೇ ಇನ್ನೊಂದು ಅರ್ಥವನ್ನು ಮಾಡಿದ್ದಾರೆ, ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರದ ವಿಷಯದಲ್ಲಿ ಸಮರ್ಥನಾಗಿರುವ, ಶರೀರವಿಲ್ಲದಿರುವವನೇ ದಕ್ಷಿಣಾಮೂರ್ತಿ. ಇದಕ್ಕೆ ಶ್ರುತಿಯೇ ಪ್ರಮಾಣ ಎಂದು ತಿಳಿಸಿದ್ದಾರೆ. ಪುರಾಣಗಳಲ್ಲಿ ಪರಮಾತ್ಮ ದಕ್ಷಿಣಕ್ಕೆ ಮುಖ ಮಾಡಿ ಶಿಷ್ಯರಿಗೆ ಜ್ಞಾನೋಪದೇಶ ಮಾಡಿದ ಎಂದು ಹೇಳಲಾಗಿದೆ. ಈ ಎಲ್ಲ ಅರ್ಥಗಳನ್ನು ನೋಡಿದಾಗ ದಕ್ಷಿಣಾಮೂರ್ತಿ ಎಂಬ ಶಬ್ದವು ಜ್ಞಾನಸ್ವರೂಪನಾದ ಪರಮಾತ್ಮನನ್ನು ತಿಳಿಸುತ್ತದೆ ಎಂದು ಸ್ಪಷ್ಟವಾಗುತ್ತದೆ. ಇಂತಹ ದಕ್ಷಿಣಾಮೂರ್ತಿಯನ್ನು ಲೋಕಾನುಗ್ರಹೀಕ ದೃಷ್ಟಿಯಿಂದ ಶ್ರೀ ಶಂಕರ ಭಗವತ್ಪಾದರು ಉಪನಿಷದರ್ಥವನ್ನಿಟ್ಟುಕೊಂಡು ಪರಮರಮಣೀಯವಾದ ಪದಗಳಿಂದ ಸ್ತುತಿ ಮಾಡಿದ್ದಾರೆ. ಇಲ್ಲಿಯ 18 ಶ್ಲೋಕಗಳಲ್ಲಿ ಹೇಳಿದ ದಕ್ಷಿಣಾಮೂರ್ತಿ ರೂಪಗಳನ್ನು ಮನಸ್ಸಿನಲ್ಲಿಟ್ಟು ಭಕ್ತಿ ಶ್ರದ್ಧೆಗಳಿಂದ ಸ್ತೋತ್ರಗೈಯುತ್ತಾ ದಕ್ಷಿಣಾಮೂರ್ತಿಯ ಕೃಪಾವಿಶೇಷಕ್ಕೆ ಪ್ರತಿಯೊಬ್ಬನೂ ಪಾತ್ರನಾಗಲಿ ಎಂಬುದೇ ಭಗವತ್ಪಾದರ ಆಶಯ. ಮೊದಲನೆಯ ಶ್ಲೋಕದಲ್ಲೇ ಉಪಾಸಕರಿಗೆ ಉಪಾಸಿಸುವುದಕ್ಕೆ ಅತ್ಯಂತ ಯೋಗ್ಯವಾದದ್ದು ದಕ್ಷಿಣಾಮೂರ್ತಿ ರೂಪ. ಇಂತಹ ದಕ್ಷಿಣಾಮೂರ್ತಿಯು ನನ್ನ ಮನಸ್ಸಿನಲ್ಲಿ ಜ್ಞಾನವನ್ನು ಜಾಗೃತಗೊಳಿಸಲಿ ಎಂದು ಮಾಡುವ ಪ್ರಾರ್ಥನೆ ಅಜ್ಞಾನಿಗಳಾದ ನಮ್ಮನ್ನು ಉದ್ಧರಿಸುವುದರಲ್ಲಿ ಎಷ್ಟು ಮಹತ್ವದ್ದು ಎಂದು ಹೇಳಬೇಕಾಗಿಯೇ ಇಲ್ಲ. ಅಷ್ಟೇ ಅಲ್ಲ, ಇಂತಹ ದಕ್ಷಿಣಾಮೂರ್ತಿಯ ಸ್ತೋತ್ರ ಎಷ್ಟು ಶ್ರೇಷ್ಠವಾದದ್ದಂತಲೂ ತಿಳಿದು ಬರುತ್ತದೆ. ಆದಿಗುರುವಿನ ಮಹತ್ವವನ್ನು ತಿಳಿಸಿ ದಕ್ಷಿಣಾಮೂರ್ತಿಯ ಕೈಯಲ್ಲಿರುವ ಜ್ಞಾನಮುದ್ರೆಯು ತಮೋಗುಣವನ್ನು ದೂರ ಮಾಡುವುದರ ಜೊತೆಗೆ ತತ್ವಮಸಿ ಎಂಬ ಅರಿವನ್ನುಂಟು ಮಾಡುವಂತಹದ್ದು ಎಂದು ಸ್ತುತಿಸಿ, ಆಚಾರ್ಯರು ನಮ್ಮ ಮನಸ್ಸು ಆ ಸ್ವರೂಪದಲ್ಲೇ ನೆಲೆದಿಲ್ಲುವಂತೆ ಮಾಡಿದ್ದಾರೆ. ವೇದಾಂತದಲ್ಲಿ ಪ್ರಣವೋಪಾಸನೆಯೇ ಸಂಸಾರ ದುಃಖವನ್ನು ನೀಗುವಲ್ಲಿ ಮುಖ್ಯವಾದದ್ದು ಎಂದು ಹೇಳಿದೆ. ಇಂತಹ ಪ್ರಣವೋಪದೇಶವನ್ನು ದಕ್ಷಿಣಾಮೂರ್ತಿ ಕೃಪಾ ಕಟಾಕ್ಷದಿಂದ ಪಡೆದು ಕತ್ತಲೆಯನ್ನು ಕಳೆಯುವಂತಾಗಲಿ ಎಂದು ಬೇಡಲಾಗಿದೆ. ಮುಂದೆ 9 ಶ್ಲೋಕಗಳಲ್ಲಿ ಸಗುಣೋಪಾಸನೆಗೆ ಯೋಗ್ಯವಾದ ದಕ್ಷಿಣಾಮೂರ್ತಿಯ ರೂಪವನ್ನು ತಿಳಿಸುತ್ತಾ, ಶುಕಾದಿಗಳು ಉಪಾಸಿಸಿದ ಈ ದಿವ್ಯ ಮೂರ್ತಿಯನ್ನು ಬಿಟ್ಟು ಉಳಿದ ದೇವತೆಗಳನ್ನು ಪೂಜಿಸುವುದರಿಂದ ಪ್ರಯೋಜನವಿಲ್ಲ ಎಂದು ತಿಳಿಸುವುದರ ಮೂಲಕ ನಮ್ಮ ಮನಸ್ಸು ಬೇರೆಡೆಗೆ ಹೋಗದಂತೆ ಪ್ರಾರ್ಥಿಸಿದ್ದು ಅನ್ಯಾದೃಶವಾಗಿದೆ. ಕೊನೆಯ ಶ್ಲೋಕದಲ್ಲಿ ಇಂತಹ ದಕ್ಷಿಣಾಮೂರ್ತಿಯನ್ನು ಪ್ರಸನ್ನ ಚಿತ್ತರಿಂದ ಧ್ಯಾನಿಸುವವನಿಗೆ ಐಶ್ವರ್ಯ, ಆಯುಸ್ಸು, ವಿದ್ಯೆಗಳು ಲಭಿಸುತ್ತವೆ. ಅಷ್ಟೇ ಅಲ್ಲದೆ ಕೊನೆಗೆ ವೇದಾಂತದಲ್ಲಿ ಹೇಳಿದ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ, ಅಂದರೆ ಆನಂದದಲ್ಲಿ ನೆಲೆ ನಿಲ್ಲುತ್ತಾನೆ ಎಂದು ಹೇಳುವ ಮೂಲಕ ನಾವೆಲ್ಲ ಬಯಸುವ ಆನಂದವನ್ನು ಪಡೆಯುವ ಉಪಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಸಾಮಾನ್ಯರಾದ ನಾವೆಲ್ಲರೂ ಅತ್ಯಂತ ಭಕ್ತಿಭಾವದಿಂದ ಸಹಜವಾಗಿ ಸ್ತುತಿ ಮಾಡಲು ಅನುಕೂಲವಾಗುವಂತೆ ರಚಿಸಿದ ಇಂತಹ ದಕ್ಷಿಣಾಮೂರ್ತಿ ಶ್ಲೋಕವನ್ನು ಆಸ್ತಿಕರಾದ ನಾವೆಲ್ಲ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪಠಿಸೋಣ, ಅದರ ಫಲವನ್ನು ಪಡೆಯೋಣ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
0: Mantra Shastradalli ಶ್ರೇಷ್ಠವಾದ ಮಂತ್ರಗಳನ್ನು ಹೇಳಲಾಗಿದೆ. ಇಂತಹ ಶ್ರೇಷ್ಠ ಮಂತ್ರಗಳಲ್ಲಿ ಮೇಧಾ ದಕ್ಷಿಣಾಮೂರ್ತಿ ಮಂತ್ರಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಹೆಸರೇ ಹೇಳುವಂತೆ ಈ ಮಂತ್ರದಲ್ಲಿ ಮುಖ್ಯವಾಗಿ ಮೇಧಾ ಮತ್ತು ಪ್ರಜ್ಞೆಗಳನ್ನು ನಾವು ದಕ್ಷಿಣಾಮೂರ್ತಿಯಿಂದ ಬೇಡುತ್ತೇವೆ. ಮನುಷ್ಯನಿಗೆ ಶ್ರೇಯೋಮಾರ್ಗವನ್ನು ತುಳಿದು ಆನಂದವನ್ನು ಹೊಂದಬೇಕಾದರೆ ಮೇಧಾ ಮತ್ತು ಪ್ರಜ್ಞಾ ಎರಡೂ ಬೇಕೇ ಬೇಕು. 24 ಅಕ್ಷರಗಳಿಂದ ಕೂಡಿದ ಈ ಮೇಧಾ ದಕ್ಷಿಣಾಮೂರ್ತಿ ಮಂತ್ರದಲ್ಲಿ ಇದನ್ನೇ ಕೇಳುವುದರಿಂದ ಮಂತ್ರ ಪುರಶ್ಚರಣೆ ಮಾಡುವ ಭಕ್ತನಿಗೆ ದಕ್ಷಿಣಾಮೂರ್ತಿ ಇದನ್ನು ನೀಡುತ್ತಾನೆ. ಈ ಕಾರಣಕ್ಕಾಗಿ ಈ ಮಂತ್ರ ಬಹಳ ಮಹತ್ವವನ್ನು ಪಡೆದಿದೆ. ಇಷ್ಟೇ ಅಲ್ಲದೆ ಇದನ್ನು ಜಪಿಸುವುದರಿಂದ ಸಕಲ ಕಾಮನೆಗಳು ಕ್ಷಿಪ್ರವಾಗಿ ಈಡೇರುತ್ತವೆ. ಇಂತಹ ಕ್ಷಿಪ್ರ ಫಲದಾತೃವಾದ ದಕ್ಷಿಣಾಮೂರ್ತಿಯ ಕೃಪೆ ಸಮಸ್ತರಿಗೂ ಸಿಗಲಿ ಎಂದು ಶ್ರೀ ಶಂಕರರು ಈ ಮಂತ್ರದ ಒಂದೊಂದು ಅಕ್ಷರದಿಂದ ಆರಂಭವಾಗುವ 24 ಶ್ಲೋಕಗಳನ್ನು ಹಾಗೂ ಉಪಸಂಹಾರದ ಒಂದು ಶ್ಲೋಕವನ್ನು ಒಟ್ಟಿಗೆ 25 ಶ್ಲೋಕಗಳನ್ನು ರಚಿಸಿ ಇಡೀ ಸಮಾಜವನ್ನು ಅನುಗ್ರಹಿಸಿದ್ದಾರೆ. ಓಂಕಾರ ಸ್ವರೂಪಿಯಾದ ಭಕ್ತರಿಗೆ ವಿಪತ್ತುಗಳನ್ನು ದೂರ ಮಾಡಿ ಪುರುಷಾರ್ಥಗಳನ್ನು ನೀಡುವ, ಅಪಸ್ಮಾರ ರಕ್ಕಸನನ್ನು ನಾಶಪಡಿಸಿದ, ನಾರದರೇ ಮೊದಲಾದ ಮುನಿಗಳು ಮೋಹ ನಿವಾರಣೆಗಾಗಿ ಮೊರೆ ಹೊಕ್ಕ, ಜ್ಞಾನಮುದ್ರೆ, ವೀಣೆ, ಪುಸ್ತಕ, ಜಪಸರಗಳನ್ನು ಧರಿಸಿದ, ದೇವತೆಗಳ ಇಷ್ಟಾರ್ಥವನ್ನು ನೆರವೇರಿಸಿದ, ಗರ್ಭದೊಳಗಿನ ಜೀವಿಗಳು ಸಂಸಾರ ಬಂಧನ ನಿವಾರಣೆಗಾಗಿ ಪ್ರಾರ್ಥಿಸುವ, ಸಂಸಾರ ಭಯಗ್ರಸ್ತರಾದವರು ಶರಣು ಹೊಂದುವ, ಪಂಚಭೂತಗಳನ್ನು ವ್ಯಾಪಿಸಿದ, ತೇಜೋಮೂರ್ತಿಯಾದ ನಮ್ಮ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಗೆ ನಮಸ್ಕರಿಸುವ ಮೂಲಕ 7 ಶ್ಲೋಕಗಳಲ್ಲಿ ಮಂತ್ರದ 7 ವರ್ಣಗಳಿಂದ ಅಮೋಘವಾಗಿ ಸ್ತುತಿಸಿ ಸ್ತುತಿಸುವ ನಮ್ಮೆಲ್ಲರಿಗೂ ಮೊದಲಿಗೆ ಶ್ರೀ ಶಂಕರರು ಅಭಯವನ್ನು ನೀಡಿದ್ದಾರೆ. ಸನ್ಯಾಸಿಗಳಾದವರು ಕರ್ಮ ಹಾಗೂ ಕರ್ಮ ಫಲದ ಆಸೆಯನ್ನು ಬಿಟ್ಟು ಯಾವ ದಕ್ಷಿಣಾಮೂರ್ತಿಯ ಜಿಜ್ಞಾಸೆಯನ್ನು ಮಾಡುತ್ತಾರೋ ಅಂತಹ ನನ್ನ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಯನ್ನು ನಮಸ್ಕರಿಸುತ್ತೇನೆ ಎಂದು ಸ್ತುತಿಸುವುದರ ಮೂಲಕ ವೇದಾಂತಗಳ ಹಿನ್ನೆಲೆಯಲ್ಲಿ ಶ್ರೇಯಸ್ಸಿನ ದಾರಿಯನ್ನು ತೋರಿದ್ದಾರೆ. ದಕ್ಷಿಣಾಮೂರ್ತಿಯನ್ನು ಆರಾಧಿಸುವ ಆದಿ ವ್ಯಾಧಿಗಳಿಂದ ದೂರನಾಗಿ ಸಾಂಸಾರಿಕ ತಾಪತ್ರಯಗಳಿಂದ ಮುಕ್ತನಾಗಿ ದಕ್ಷಿಣಾಮೂರ್ತಿಯನ್ನು ತನ್ನ ಅಂತರಾತ್ಮನೆಂದೇ ತಿಳಿಯುತ್ತಾನೆ. ನೇತಿ ನೇತಿ ಅನ್ನುವ ಮಾರ್ಗದಿಂದ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಎಂದು ತಿಳಿಸುತ್ತಾರೆ. 11-12 ಶ್ಲೋಕಗಳಲ್ಲಿ ಸಗುಣ ರೂಪವನ್ನು ಸ್ತುತಿಸಿ 13 ಯಾವೊಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತದೋ ಅನ್ನುವ ಶ್ರುತಿ ಪ್ರತಿಜ್ಞೆಯನ್ನು ಇಟ್ಟುಕೊಂಡು ದಕ್ಷಿಣಾಮೂರ್ತಿಯನ್ನು ಸ್ತುತಿಸಿದ್ದಾರೆ. ಮೇಧಾವಿಯಾಗಲು ಎಂತಹ ದಕ್ಷಿಣಾಮೂರ್ತಿಯನ್ನು ಚಿಂತಿಸಬೇಕೆನ್ನುವುದನ್ನು ತಿಳಿಸಿ ಸಾಧನ ಸಂಪತ್ತಿಯೊಂದಿಗೆ ದಕ್ಷಿಣಾಮೂರ್ತಿಯ ಉಪಾಸನೆ ಮಾಡಿದ್ದೇ ಆದರೆ ಶೀಘ್ರವಾಗಿ ಅವರು ತಮ್ಮ ಅಂತರಾತ್ಮನೇ ದಕ್ಷಿಣಾಮೂರ್ತಿ ಎಂದು ತಿಳಿಯುತ್ತಾರೆ. ಪ್ರಜ್ಞಾನವೇ ದಕ್ಷಿಣಾಮೂರ್ತಿ ಎಂದು ಪ್ರಾಜ್ಞರು ತಿಳಿಸಿದ್ದಾರೆ. ಇಂತಹ ದಕ್ಷಿಣಾಮೂರ್ತಿಯ ಅರಿವಿಲ್ಲದಾಗ ಸಂಸಾರ, ತಿಳಿಯು ಬಂದಾಗ ಮೋಕ್ಷ ಎನ್ನುವುದರ ಮೂಲಕ ಬಂಧಮೋಕ್ಷಗಳ ವಿಷಯವಾಗಿ ಸ್ಪಷ್ಟವಾಗಿ ತಿಳಿಸಿ ಅಂತಹ ಅರಿವನ್ನುಂಟು ಮಾಡುವ ದಕ್ಷಿಣಾಮೂರ್ತಿಯನ್ನು ಸ್ತುತಿಸುತ್ತಾರೆ. ನೀರಲ್ಲಿ ಒಬ್ಬನೇ ಸೂರ್ಯನ ಅನೇಕ ಪ್ರತಿಬಿಂಬಗಳು ಕಾಣುವಂತೆ ಒಬ್ಬನೇ ಪರಮಾತ್ಮನು ಅವಿದ್ಯೆಯಿಂದಾಗಿ ನಾನಾಕಾರವಾಗಿ ತೋರುತ್ತಾನೆ. ಈ ಅವಿದ್ಯೆಯಿಂದಾಗಿಯೇ ಜೀವ ಪರಮಾತ್ಮರ ಭೇದವು ಕಲ್ಪಿತವಾಗಿರುತ್ತದೆ. ಆದರೆ ವಾಸ್ತವಿಕವಾಗಿ ದಕ್ಷಿಣಾಮೂರ್ತಿಯು ಅದ್ವೈತ ವಸ್ತು, ಅವಸ್ಥಾತ್ರಯವಿಲ್ಲದ, ಪ್ರಾಣಾದಿಗಳನ್ನೆಲ್ಲ ವ್ಯಾಪಿಸಿದ ಕೂಟಸ್ಥ ಸಚ್ಚಿದಾನಂದ ಸ್ವರೂಪ ಎಂಬುದಾಗಿ ಸ್ತುತಿಸಿ ಮೇಧಾ ದಕ್ಷಿಣಾಮೂರ್ತಿ ಮಂತ್ರದ ಅರ್ಥ ಹಾಗೂ ಅದರ ಪುರಶ್ಚರಣೆಯ ಫಲಗಳನ್ನು ತಿಳಿಸುತ್ತಾ ಇಲ್ಲಿ ಆಚಾರ್ಯರು ಎಲ್ಲ ಉಪನಿಷತ್ತುಗಳ ಸಾರವನ್ನು ನೀಡಿದ್ದಾರೆ. ಇಂತಹ ಉಪಾಸನೆಯ ಅನುಭವವನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ 24 ಶ್ಲೋಕದಲ್ಲಿ ಭಗವತ್ಪಾದರು ತಿಳಿಸುತ್ತಾರೆ. ಉಪಾಸನೆಯ ಅನುಭವವನ್ನು ಹೊಂದಿದ ಮುನಿಗಳು ಆನಂದಾತಿರೇಕರಿಂದ ಹಾ ಹಾ ಎಂದು ಉದ್ಗರಿಸುತ್ತಾರಂತೆ. ಅಂತಹ ಅಂತರಾತ್ಮನಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಎಂಬ ಅರ್ಥಾನುಸಂಧಾನದೊಡನೆ ನಾವು ಶ್ಲೋಕವನ್ನು ಪಠಿಸುವಾಗ ನಮ್ಮಲ್ಲೂ ರೋಮಾಂಚನಾದಿಗಳು ಆದರೆ ಆಶ್ಚರ್ಯವಿಲ್ಲ. ಶ್ರೀ ಭಗವತ್ಪಾದರು ಕೊನೆಯ ಶ್ಲೋಕದಲ್ಲಿ ಈ ಸ್ತೋತ್ರವು ದಕ್ಷಿಣಾಮೂರ್ತಿಗೆ ಪ್ರಿಯವಾಗಲಿ ಎಂದಷ್ಟೇ ಹೇಳುವುದರ ಮೂಲಕ ಇದರ ಶ್ರೇಷ್ಠತೆಯನ್ನು ಹಿಮಾಲಯದಷ್ಟು ಎತ್ತರಕ್ಕೆ ಎತ್ತರಿಸಿದ್ದಾರೆ. ಹೀಗೆ ಮೇಧಾದಕ್ಷಿಣಾಮೂರ್ತಿ ಮಂತ್ರ ಪುರಶ್ಚರಣೆಯ ಫಲವನ್ನು ನೀಡುವ ಈ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರವನ್ನು ಏಕಾಗ್ರತೆಯಿಂದ ಪಠಿಸೋಣ.
2: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
3: ಓಂ ಶಿವಾಯ ನಮಃ. Dear listeners of Shaivam.org, the next program is Spiritual Music. In this, you are about to listen Shiva Stotram. The title is Shiva Sahasra Namavali from Saura Puranam, presented by Sri Subramanian Sharma, Chennai. Thank you. Om Namah Shivaya.
4: Namah Shivaya. ಸೌರಪುರಾಣಾಂತರ್ಗತಂ ವಿಷ್ಣುಚಕ್ರ ಪ್ರಾಪ್ತಿ ಹೇತು ಶ್ರೀ ಶಿವಸಹಸ್ರನಾಮಾವಲಿಃ.
5: ಭವಾಯ ನಮಃ, ಶಿವಾಯ ನಮಃ, ಹರಾಯ ನಮಃ, ರುದ್ರಾಯ ನಮಃ, ಪುಷ್ಕಲಾಯ ನಮಃ, ಮುಗ್ಧಲೋಚನಾಯ ನಮಃ, ಅಗ್ರಗಣ್ಯಾಯ ನಮಃ, ಸದಾಚಾರಾಯ ನಮಃ, ಸರ್ವಸ್ಮೈ ನಮಃ, ಶಂಭವೇ ನಮಃ, ಮಹೇಶ್ವರಾಯ ನಮಃ, ಈಶ್ವರಾಯ ನಮಃ, ಸ್ಥಾನವೇ ನಮಃ, ಈಶಾನಾಯ ನಮಃ, ಸಹಸ್ರಾಕ್ಷಾಯ ನಮಃ, ಸಹಸ್ರಪದೇ ನಮಃ, ವರೀಯಸೇ ನಮಃ, ವರದಾಯ ನಮಃ, ವಂದ್ಯಾಯ ನಮಃ, ಶಂಕರಾಯ ನಮಃ, ಪರಮೇಶ್ವರಾಯ ನಮಃ, ಗಂಗಾಧರಾಯ ನಮಃ, ಶೂಲಧರಾಯ ನಮಃ, ಪರಾರ್ಥೈಕ ಪ್ರಯೋಜಕಾಯ ನಮಃ, ಸರ್ವಜ್ಞಾಯ ನಮಃ, ಸರ್ವದೇವಾದಯೇ ನಮಃ, ಗಿರಿಧನ್ವನೇ ನಮಃ, ಜಟಾಧರಾಯ ನಮಃ, ಚಂದ್ರಾಪೀಡಾಯ ನಮಃ,

ಮಂಜಸಾಯ ನಮಃ ಭೂಷಯಾಯ ನಮಃ ಭೂತಿಕೃತೇ ನಮಃ ಭೂತಯೇ ನಮಃ ವಿಭೂತಯೇ ನಮಃ ಭೂತಿವಾಹನಾಯ ನಮಃ ಅಕಾಯಾಯ ನಮಃ ಭೂತಕಾಯಸ್ಥಾಯ ನಮಃ.

ವೃತ್ತಿವರದಾಯ ನಮಃ, ವಿವಿಕ್ತಾಯ ನಮಃ, ಶ್ರುತಿಸಾಗರಾಯ ನಮಃ, ಅನಿರ್ವಿಣ್ಣಾಯ ನಮಃ, ಗುಣಗ್ರಾಹಿಣೇ ನಮಃ, ನಿಷ್ಕಲಂಕಾಯ ನಮಃ.

ಸಾರ್ಥಕಂ ಸನ್ನಿಧಿ ಸನ್ನಿಧಿಂ ಕ್ರಿಯಾತ್ ವಿಮಲಪಟಿ ಕಮಲಕುಟಿ ಪುಸ್ತಕ ರುದ್ರಾಕ್ಷಸ್ತಹಸ್ತಪುಟಿ ಕಾಮಾಕ್ಷಿ ಪಕ್ಷ್ಮಲಾಕ್ಷಿ ಕಲಿತ ವಿಪಂಚಿ ವಿಭಾಸಿ ವೈರಿಂಚಿ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ.

ಶಂಭಾಂ ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಿವ ಶಿವೇತಿ ಶಿವೇತಿ ಶಿವೇತಿ ವಾ ಭವ ಭವೇತಿ ಭವೇತಿ ಭವೇತಿ ವಾ ಹರ ಹರೇತಿ ಹರೇತಿ ಹರೇತಿ ವಾ ಭಜ ಮನಃ ಶಿವಮೇವ ನಿರಂತರಂ ಭಜ ಮನಃ ಶಿವ

ಸುಶ್ರಮಣಯಾ ಯಾವೇ ರುದ್ರ ಶಿವ ಸಮೋರ ಭವನಾಪಾಪಕಾಶಿನಿ ಕಯಾಮಯಾಕಾಶೀ ಯಾಮಿಷಂಗಿರಿಗಂಧಿಭಕ್ಷ್ಯಸ್ತೇ ಶಿವಾಯಂಗುಂಜಯಪುರುಷಂ ಜಗತ್ ಸ್ವಾಮಿ ಯಥಾಭವಿಜ್ಜಗಣಯಕ್ಷ್ಮೇಕರ್ವಾಧಾನ್ಯ ಅಸೌಯ ಕಾಮ್ರೋಹ ಮಂಗಳ

0: Om Namah Shivaya. Dear listeners of Shaivam.org, the next program is Aanda Arasu Uzhavara Thirupani Kulu, Bangalore, 11th Anniversary Programs. In this, you are about to listen Spiritual Discourse, Vasavar Vasanamritam, presented by Urudhirani Shivashankar. Thank you. Om Namah Shivaya.
1: பசவரை பற்றி பேசணும். பசவர் வசனாமிர்தம் அந்த நூல் கூட அவங்க வெளியிட்டு இருக்கிறாங்க. அக்கமாதேவி பற்றிய நூல் கூட உருவாயின் இருக்குது. அதனால அவங்க ஏற்கனவே ரவி அவர்கள் பேசியதை தொடர்ந்து அப்பவே பேசியிருக்கணும். இங்க தூரத்துல இருந்து வந்திருக்கிறாங்க. அதனால இப்போ அவங்க என்ன பேசணும்ன்றத நம்ம கேட்கலாம்.
2: சிற்றம்பலம் நகர மகாதேவா ಎಲ್ಲರಿಗೂ ನನ್ನ ಅನಂತಾನಂತ ಶರಣು ಶರಣಾರ್ಥಿಗಳು. ಬಸವಣ್ಣನವರ ಬಗ್ಗೆ ಒಂದು ಕಿರು ಪರಿಚಯ, ಕಿರುಚಿತ್ರ ಇದನ್ನು ಹೇಳಲಿದ್ದೇನೆ. ಓಂ ನಮಃ ಶಿವಾಯ, ಓಂ ಬಸವಲಿಂಗಾಯ ನಮಃ. ಶ್ರೀ ಬಸವೇಶ್ವರರು 1134 ರಿಂದ 1196 ಈ ಸಮಯದಲ್ಲಿ ಇದ್ದು ಹೋದವರು. 12ನೇ ಶತಮಾನದವರು. ಶ್ರೀ ಬಸವೇಶ್ವರರು ವಿಶ್ವಗುರುವೆಂದು, ಕ್ರಾಂತಿಯೋಗಿಗಳೆಂದು, ಭಕ್ತಿ ಭಂಡಾರಿಗಳೆಂದು ಎಲ್ಲರಿಗೂ ಪ್ರಸಿದ್ಧಿಯಾಗಿದ್ದಾರೆ. ಇವರು ರಚಿಸಿದ ವಚನಾಮೃತವು ಬಹಳ ಸರಳ ಕನ್ನಡದಲ್ಲಿದ್ದು ಎಲ್ಲರಿಗೂ ಅರ್ಥವಾಗುವಂತೆ ಹಾಡು ರೀತಿಯಲ್ಲಿಯೂ ವಚನ ರೀತಿಯಲ್ಲೂ ಹೇಳಲಾಗಿದೆ. ಇವರ ಮುಖ್ಯ ಧ್ಯೇಯವೇ ಕಾಯಕವೇ ಕೈಲಾಸವೆಂಬ ಮಂತ್ರ. ಇವರ ಜೀವನ ಚರಿತ್ರೆ ಎಂದರೆ, ಶ್ರೀ ಬಸವಣ್ಣನವರು 1134ನೇ ವೈಶಾಖದ ಅಕ್ಷಯ ತದಿಗೆಯ ದಿನ ಹುಟ್ಟಿದವರು. ಇವರ ತಂದೆ ತಾಯಿಯರಾದ ಮಾದರಸ ಮಾದಲಾಂಬಿಕೆಯರು ಬಾಗೇವಾಡಿಗೆ ಸೇರಿದವರು. ಇವರು ಬಹಳ ದೈವ ಭಕ್ತಿಯು ಸರಳ ಜೀವಿಗಳೂ ಆಗಿದ್ದರು. ಇವರಿಗೆ ಮೊದಲು ಒಂದು ಹೆಣ್ಣು ಮಗು ಜನಿಸಿ ಜನಿಸಿತು. ಅದರ ಹೆಸರು ನಾಗಲಾಂಬಿಕೆ. ಅನಂತರ 12 ವರ್ಷಗಳ ಕಾಲ ಅವರಿಗೆ ಮಕ್ಕಳೇ ಇರಲಿಲ್ಲ. ದಂಪತಿಗಳು ನಂದಿಕೇಶ್ವರನಲ್ಲಿ ವ್ರತ ಇದ್ದುದರಿಂದ ಇದರ ಫಲವಾಗಿ ಬಸವೇಶ್ವರರು ಜನಿಸಿದರು. ಮಗು ಜನಿಸಿದ ಉಡನೆ ಚಲನವಲನ ಇಲ್ಲದೆ ಇದ್ದುದರಿಂದ ದಂಪತಿಗಳು ಚಿಂತಾಜನಕರಾದರು. ಆ ವೇಳೆಗೆ ಅವರ ಕುಲಗುರುಗಳಾದ ಜಾತವೇದ ಮುನಿಗಳು ಅಲ್ಲಿಗೆ ಬಂದರು. ದಂಪತಿಗಳು ಗುರುಗಳನ್ನು ಆದರಿಂದ ಸ್ವಾಗತಿಸಿದರು. ಗುರುಗಳು ಮಗುವನ್ನು ನೋಡಿ ದಿಷ್ಟಿಸಿ ನೋಡಿದರು. ಮುಗುಳ್ನಗೆಯಿಂದ ಸಮಾಧಾನದ ಉಸಿರಾಡಿದರು. ಮಗುವಿನ ಮುಖವನ್ನು ಬೆಚ್ಚಗಿನ ನೀರಿನಿಂದ ಒರೆಸಿ ಭಸ್ಮವನ್ನು ಹಣೆಗಿಟ್ಟರು. ರುದ್ರಾಕ್ಷಿಯನ್ನು ಧರಿಸಿ ಲಿಂಗವನ್ನು ಕೊರಳಿಗೆ ಕಟ್ಟಿದರು. ನಂತರ ಮಗು ಬಸವ ನಂತರ ಪಂಚಾಕ್ಷರಿ ಮಂತ್ರವನ್ನು ಕಿವಿಯಲ್ಲಿ ಓದಿದರು. ಬಸವ ಬಾ ಎಂದು ಕರೆದರು. ಇದನ್ನು ಕೇಳಿದೊಡನೆ ಮಗುವು ಎಚ್ಚೆದ್ದು ಅಂಗಾಂಗಗಳು ಚಲಿಸಿತು, ಕಣ್ ತೆರೆಯಿತು. ದಂಪತಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ. ತಾಯಿಯು ಮಗುವಿಗೆ ಹಾಲುಣಿಸಿ ಗುರುವಿನ ಪಾದಕ್ಕೆ ಮಗುವನ್ನು ಇರಿಸಿ, ಈ ಮಗುವನ್ನು ನಿಮಗೆ ಸಮರ್ಪಿಸಿದ್ದೇನೆ ಎಂದು ಹೇಳಿ ಮಗುವಿಗೆ ಬಸವನೆಂದು ನಾಮಕರಣ ಮಾಡಿದರು. ಬಸವನ ಅಕ್ಕ ನಾಗಲಾಂಬಿಕೆ ಬಸವನಿಗೆ ಪ್ರೀತಿಯಿಂದ ಬೆಳೆಸಿದಳು. ತಾನು ಬಸವನಿಗೆ ಅಕ್ಕ ಮಾತ್ರವಲ್ಲದೆ ಒಳ್ಳೆಯ ಮಾರ್ಗದರ್ಶಿಯೂ ಗುರುವೂ ಆಗಿ ಸದೃಢ ವ್ಯಕ್ತಿಯನ್ನಾಗಿ ಬೆಳೆಸಿದಳು. ಅದು ಹೆಂಗಸರಿಗೆ ಕತ್ತಲೆಯ ಕಾಲ. ಅವರುಗಳ ಆಸೆಗಳನ್ನು ಪೂರೈಸಲಾಗುತ್ತಿರ ಸ್ವತಂತ್ರ ಇರಲಿಲ್ಲ. ಅದಕ್ಕೆ ತನ್ನ ಆಸೆಗಳನ್ನೆಲ್ಲ ಬಸವನಿಗೆ ಧಾರೆ ಎರೆದು ಬಸವನನ್ನು ಒಂದು ಅಗ್ನಿ ಪುಂಜದಂತೆ ಗುರಿಮುಟ್ಟಲು ಅನುಗೊಳಿಸಿದರು. ಆಗಿನ ಕಾಲದಂತೆ ನಾಗಲಾಂಬಿಕೆಯು 14ನೇ ವಯಸ್ಸಿಗೆ ಬಂದೊಡನೆ ಅವರ ಮದುವೆಯ ವಿಚಾರ ನಡೆಯಿತು. ಮಾದಲಾಂಬಿಕೆಗೆ 3 ತಮ್ಮಂದಿರಿದ್ದು ಅವರ ಕಡೆಯ ತಮ್ಮನಾದ ಶಿವದೇವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದರು. ಮದುವೆಯಾದ ನಂತರ ನಾಗಲಾಂಬಿಕೆಯು ಇಂಗಳೇಶ್ವರ ತನ್ನ ಪತಿಯ ಗೃಹವನ್ನು ತಲುಪಿದಳು. ಈ ವೇಳೆಗೆ ಬಸವಣ್ಣನಿಗೆ 4 ವರ್ಷ ವಯಸ್ಸಾಗಿತ್ತು. ಅಕ್ಕನ ಅಗಲಿಕೆಯನ್ನು ಸಹಿಸಲಾಗಲಿಲ್ಲ. ಆಗಮ ಶಾಸ್ತ್ರ ಪುರಾಣ ಗೊಡ್ಡು ನಂಬಿಕೆಗಳಲ್ಲಿ ಬಸವನಿಗೆ ನಂಬಿಕೆ ಇರಲಿಲ್ಲ. ಇವರಿಗೆ 8 ವಯಸ್ಸಾಗುತ್ತಲೋ ಬ್ರಾಹ್ಮಣ ಸಂಪ್ರದಾಯದಂತೆ ಜನಿವಾರವನ್ನು ಧರಿಸಲು ಮುಂದಾದರು. ಬಸವಣ್ಣನವರು ಜನಿವಾರವನ್ನು ಧಿಕ್ಕರಿಸಿ ಕೊರಳಲ್ಲಿದ್ದ ಲಿಂಗದೊಡನೆ ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬಂದರು. ಈ ಲಿಂಗವು ಜನನ ಕಾಲದಲ್ಲಿ ಗುರುವಿನಿಂದ ಬಸವನಿಗೆ ಇತ್ತದ್ದಾಗಿತ್ತು. ಕೂಡಲ ಸಂಗಮದಲ್ಲಿ ಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಈಶಾನ್ಯ ಗುರುಗಳು ಸಮಾಜ ಸೇವೆಯಲ್ಲಿ ಸುಧಾರಣೆಯಲ್ಲಿ ತೊಡಗಿದ್ದರು. ಇವರು ಸಕಲ ವೇದ ಪರಿಣಿತರಾಗಿದ್ದರು. ಉಚಿತ ಶಿಕ್ಷಣ, ಊಟ, ಔಷಧೋಪಚಾರಗಳಲ್ಲಿ ತೊಡಗಿಸಿಕೊಂಡಿದ್ದರು. ಇವರಿಗೂ ಗೊಡ್ಡು ನಂಬಿಕೆಗಳನ್ನು ವಿರೋಧಿಸಿದರು. ಇವರು ಅಪಾರ ಜ್ಞಾನವನ್ನು ಹೊಂದಿದ್ದರು. ಇಂತಹ ಮಹಾನ್ ಗುರುಗಳ ಸನ್ನಿಧಿಯಲ್ಲಿ ಬಸವಣ್ಣನವರು 10 ವರ್ಷಗಳ ಕಾಲ ಕಲಿಕೆಯನ್ನು ನಡೆಸಿದರು. ಇವರು ಸದೃಢ ಪರಿಪೂರ್ಣ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ಮಾದಲ ದಂಪತಿಗಳು ಕೂಡಲ ಸಂಗಮಕ್ಕೆ ಬಂದು ಬಸವಣ್ಣನವರನ್ನು ತಮ್ಮ ಮನೆಗೆ ಕರೆದರು. ಅದಕ್ಕೆ ಬಸವಣ್ಣನವರು ಒಪ್ಪಲಿಲ್ಲ. ತಂದೆ ತಾಯಿಗೆ ಸಮಾಧಾನ ಹೇಳಿ ಕಳಿಸಿದರು. ನಿರಾಶರಾದ ತಂದೆ ತಾಯಿಗಳು ಹಿಂತಿರುಗಿ ತನ್ನ ಮಗಳಾದ ನಾಗಲಾಂಬಿಕೆಯನ್ನು ತಮ್ಮನನ್ನು ನೋಡಿಕೊಳ್ಳಲು ಕೂಡಲ ಸಂಗಮಕ್ಕೆ ತೆರಳುವಂತೆ ಕೇಳಿಕೊಂಡರು. ತಾಯಿ ತಂದೆಯ ಮಾತಿನಂತೆ ನಾಗಲಾಂಬಿಕೆಯು ತನ್ನ ಪತಿಯೊಡನೆ ತಮ್ಮನನ್ನು ನೋಡಿಕೊಳ್ಳಲು ತೆರಳಿದಳು. ಬಸವಣ್ಣನವರಿಗೆ ಗೊಡ್ಡು ಸಂಪ್ರದಾಯವನ್ನು ಹೋಗಲಾಡಿಸಿ ಸಮಾಜ ಸುಧಾರಣೆ ಮಾಡಬೇಕೆಂಬ ಮಹದಾಶೆ ಇತ್ತು. ವಿದ್ಯಾವಂತ ಬ್ರಾಹ್ಮಣರು ಅವಿದ್ಯಾವಂತರಂತೆ ಪ್ರಾಣಿ ಬಳಿಗಳನ್ನು ಕೊಡುವುದು ಅಸಹನೀಯವಾಗಿತ್ತು. ಲೋಕ ಕಲ್ಯಾಣವಾಗಲೇಬೇಕು ಎಂದು ಜಾತಿಯ ಹೆಸರಿನಲ್ಲಿ ಅನ್ಯಾಯವಾಗಿ ವಿಭಜನೆಯಾಗುತ್ತಿತ್ತು. ಇದನ್ನೆಲ್ಲ ಬದಲಿಸುವುದೇ ಅವರ ಮುಖ್ಯ ಗುರಿಯಾಗಿತ್ತು. ಬಸವಣ್ಣನವರು ಮಾದಲಾಂಬಿಕೆಯರಿಗೆ 3 ತಮ್ಮಂದಿರಿದ್ದರು. ಅದರಲ್ಲಿ 3ನೆಯ ತಮ್ಮನಿಗೆ ನಾಗಲಾಂಬಿಕೆಯನ್ನು ಕೊಟ್ಟಿದ್ದರು. 2ನೆಯ ತಮ್ಮನಾದ ಶಿವದೇವನು ವಿಜಯರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದನು. ಆಕೆಗೆ ಮಗಳಿದ್ದಳು. ಆಕೆಯು ಗಂಗಾಂಬಿಕೆ. ಆಕೆಗೂ ಮದುವೆ ವಯಸ್ಸಾಗಿರಲು ಆಕೆಯ ಮದುವೆಯನ್ನು ಮಾಡಲು ಯೋಚಿಸುತ್ತಿರಲು ಕಲ್ಯಾಣದಲ್ಲಿದ್ದ ಬಸವನ ಬಗ್ಗೆ ಆದರದ ಮಾತುಗಳನ್ನು ಕೇಳಿ ಬಸವಣ್ಣನಿಗೆ ತನ್ನ ಮಗಳನ್ನು ಕೊಡಬೇಕೆಂದು ತೀರ್ಮಾನಿಸಿ ಇದರ ಪ್ರಸ್ತಾಪಕ್ಕಾಗಿ ಬಸವಣ್ಣನ ಗುರುಗಳನ್ನು ನೋಡಿದರು. ಈಶಾನ್ಯ ಗುರುಗಳನ್ನು ಕಂಡು ತನ್ನ ಆಸೆಯನ್ನು ಹೇಳಿದರು. ಗುರುಗಳಿಗೆ ಬಸವೇಶ್ವರರು ತಮ್ಮ ಗುರಿಯನ್ನು ಮುಟ್ಟಲು ಬ್ರಹ್ಮಚಾರಿಯಾಗಿರಬೇಕೆಂಬುದು ತಿಳಿದಿತ್ತು. ಆದರೂ ಅವರು ಗುರಿಯನ್ನು ಮುಟ್ಟಲು ಅವರಿಗೆ ಹಣ ಮತ್ತು ಅಧಿಕಾರದ ಬಲ ಬೇಕಾಗಿತ್ತು. ಇದಕ್ಕಾಗಿ ಮದುವೆಗೆ ಒಪ್ಪಿಸಿದರು. ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಬಸವಣ್ಣನವರು ಗುರುಗಳಲ್ಲಿದ್ದ ಅಪಾರ ನಂಬಿಕೆ ಭಕ್ತಿಯಿಂದ ಮರುಮಾತಾಡದೆ ಒಪ್ಪಿಕೊಂಡರು. ಬಸವಣ್ಣನವರ ಮದುವೆ ಗಂಗಾಂಬಿಕೆಯೊಡನೆ ನಡೆಯಿತು. ಬಸವಣ್ಣನವರು ಕೂಡಲ ಸಂಗಮದಿಂದ ಮಂಗಳವಾರಕ್ಕೆ ಬಂದು ತನ್ನ ಮಾವನ ಮನೆಯಲ್ಲಿ ಇದ್ದರು. ಕಾಯಕವೇ ಕೈಲಾಸವೆಂಬ ತತ್ವವನ್ನು ಸಾರಿದ ಬಸವಣ್ಣನವರು ಕಾಯಕವಿಲ್ಲದೆ ಮಾವನ ಮನೆಯಲ್ಲಿ ಇದ್ದುದು ಅವರಿಗೆ ಸರಿ ಎನಿಸಲಿಲ್ಲ. ಆಗ ತನ್ನ ಮಾವನು ಅಲ್ಲಿ ರಾಜ್ಯಸಭೆಯಲ್ಲಿ ಕಾರಣಿಕ ಕೆಲಸವನ್ನು ದೊರಕಿಸಿಕೊಟ್ಟರು. ಕಾರಣಿಕ ಕೆಲಸ ದೊರೆತೊಡನೆ ತನ್ನ ಪತ್ನಿಯೊಡನೆ ಬೇರೆ ಮನೆ ಮಾಡಿದರು. ಬಸವಣ್ಣನವರ ಅಕ್ಕ ನಾಗಮ್ಮನವರು ಮಂಗಳಾದ್ಯಕ್ಕೆ ಬಂದು ಬಂದರು. ವಿಜಯರಾಜನು ಚಾಲುಕ್ಯರಾಜನ ತೈಲಪ್ಪನನ್ನು ಸೋಲಿಸಿ ಚಾಲುಕ್ಯದ ಅಧಿಪತಿಯಾದನು. ಆಗ ಅವರಿಗೆ ಸಿಕ್ಕ ಒಂದು ತಾಮ್ರದ ತಟ್ಟೆಯ ಮೇಲಿದ್ದ ಬರಹವನ್ನು ಅಲ್ಲಿದ್ದ ವಿದ್ವಾಂಸರಿಂದ ಓದಲಾಗಲಿಲ್ಲ. ಆದರೆ ಸಾಮಾನ್ಯ ಕಾರಣಿಕನಾದ ಬಸವೇಶ್ವರರು ಅದನ್ನು ಓದಿ ಅದರ ರಹಸ್ಯವನ್ನು ಹೇಳಿದರು. ಸಿಂಹಾಸನದ ಅಡಿಯಲ್ಲಿ 64 ಕೋಟಿ ಬಂಗಾರದ ನಾಣ್ಯ ಹೂತಿಡಲಾಗಿತ್ತು ಎಂದು ತಿಳಿಸಿದನು. ರಾಜನು ಬಸವಣ್ಣನವರ ಬುದ್ಧಿವಂತಿಕೆ ದಕ್ಷತೆಯನ್ನು ಹೊಗಳಿ ತನ್ನ ತಂಗಿಯಾದ ನೀಲಾಂಬಿಕೆಯನ್ನು ಬಸವಣ್ಣನಿಗೆ ಕೊಟ್ಟು ಮದುವೆ ಮಾಡಿದರು. ಬಸವಣ್ಣನವರು ಇಷ್ಟಲಿಂಗವನ್ನು ಗುರುತಾಗಿರಿಸಿ ತನ್ನ ಭಕ್ತರೆಲ್ಲರಿಗೂ ಲಿಂಗಧಾರಣೆಯನ್ನು ಮಾಡಿ ಲಿಂಗವನ್ನು ಧರಿಸಿದ ಎಲ್ಲರನ್ನು ಸಮಾನ ರೀತಿಯಿಂದ ನೋಡುತ್ತಿದ್ದರು. ಇಷ್ಟಲಿಂಗವೆಂಬುದು ಮಾನವ ಧರ್ಮದ ಸಂಕೇತ. ಸನಾತನ ಹಿಂದೂ ಧರ್ಮವು ಕರ್ಮಕ್ಕನುಸಾರವಾಗಿ 4 ರೀತಿಯಲ್ಲಿ ವಿಭಜನೆಯಾಗಿತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಶೂದ್ರರಿಗೆ ಯಾವ ಬೆಲೆಯೂ ಇರಲಿಲ್ಲ. ಈ 4 ವರ್ಗದ ವಿಂಗಡಣೆಯಲ್ಲಿ ಜನರಲ್ಲಿ ಸಾಮಾನ್ಯತೆ ಇರಲಿಲ್ಲ. ಬಸವಣ್ಣನವರು ಇದನ್ನು ಧಿಕ್ಕರಿಸಿ ಎಲ್ಲರೂ ಸಮಾನರಾರವೆಂದು ಸಾರಿದರು. ಆ ವೇಳೆಗೆ ಸ್ತ್ರೀ ಚಲನೆಯು ಅಡಿಗೆ ಮನೆ ಹಾಗೂ ಮನೆಯ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿತ್ತು. ಸ್ತ್ರೀಯನ್ನು ದಾಸ್ಯ ಭಾವದಿಂದ ಬಿಡಿಸಿ ಸ್ತ್ರೀಯು ಸಮಾನಳೆಂದು ಬಸವಣ್ಣನವರು ಸಾರಿದರು. ಸಮಾಜದ ದೌರ್ಜನ್ಯ ಮೂಢನಂಬಿಕೆಗಳನ್ನು ಹೋಗಲಾಡಿಸಿದರು. ಬಸವಣ್ಣನವರ ತತ್ವವು ದೇವರು ಎಲ್ಲರಿಗೂ ಸೇರಿದವನು, ಸರ್ವ ಸ್ವತಂತ್ರನು, ಅಪೂರ್ವ ಶಕ್ತಿಯು, ಬೃಹತ್ಕಾರನು, ದೇವನೊಬ್ಬ, ನಾಮ ಹಲವು. ಇದಕ್ಕೆ ಅನುಗುಣವಾದ ವಚನವು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ, ವೈಕುಂಠದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎಂಬ ವಚನವು ಸರಿ ಹೊಂದುತ್ತದೆ. ತನ್ನ ಕಾಯಕವನ್ನು ಯಾರು ನಿರ್ಮಲ ಮನಸ್ಸಿನಿಂದ ಏಕಚಿತ್ತವಾಗಿ ನಮ್ರತೆಯಿಂದ ಭಕ್ತಿಯಿಂದ ಮಾಡುತ್ತಾನೋ ಅವನೇ ಕರ್ಮಯೋಗಿ. ಅವನು ಮಾಡುವ ಕರ್ಮವನ್ನು ಶಿವನಿಗೆ ಅರ್ಪಿಸಬೇಕು. ವಚನ ಕಳಬೇಡ ಕೊಲಬೇಡ ಎಂಬುದು ಬಹಳ ಪ್ರಸಿದ್ಧಿಯಾದ ಇಲ್ಲಿ ಬಸವಣ್ಣನವರು ಸಾರುವುದು ಯಾವ ಪ್ರಾಣಿ ಹಿಂಸೆಯನ್ನು ಮಾಡಬಾರದು, ಎಲ್ಲರಿಗೂ ಬದುಕುವ ಹಕ್ಕಿದೆ ಎಂಬುದು. ಕಾಲಾನುಕಾಲದಿಂದ ಜೀತದ ಆಳುಗಳಾಗಿದ್ದೇ ಇದ್ದ ಶೂದ್ರರಿಗೆ ಬ್ರಾಹ್ಮಣನವರ ಸಾಮಾಜಿಕ ತತ್ವದಲ್ಲಿ ನಂಬಿಕೆ ಹುಟ್ಟಿತು. ಅವರೆಲ್ಲರೂ ಸೆರೆಯಿಂದ ಹೊರಬಿಟ್ಟ ಹಕ್ಕಿಗಳಂತೆ ತಮ್ಮ ಜಾತಿಯನ್ನು ಬಿಟ್ಟು ಸ್ವೇಚ್ಛೆಯಾಗಿ ಅಣ್ಣನವರನ್ನು ಹಿಂಬಾಲಿಸಿದರು. ಬಸವಣ್ಣನವರು ಮಹಾಮನೆಯನ್ನು ಸ್ಥಾಪಿಸಿ ಅಲ್ಲಿ ನಿತ್ಯಾನ್ನ ದಾನವನ್ನು ಮಾಡುತ್ತಿದ್ದರು. ಈ ಕಾಯಕವನ್ನು ಗಂಗಾಂಬಿಕೆ, ನೀಲಾಂಬಿಕೆ ಮತ್ತು ನಾಗಲಾಂಬಿಕೆಯು ನೋಡಿಕೊಳ್ಳುತ್ತಿದ್ದರು. ಬಸವಣ್ಣನವರು ತಮ್ಮ ಬೋಧನೆಯನ್ನು ಸಾಮಾನ್ಯ ಜನರಿಗೂ ಸೇರುವಂತೆ ವಚನಗಳನ್ನು ರಚಿಸಿ ಈ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ರಚಿಸಿದ್ದರು. ಈ ವಚನಗಳು ಓದಲು ಮತ್ತು ಹಾಡಲು ಇಂಪಾಗಿದ್ದಷ್ಟೇ ಪರಾಕ್ರಮಿಯಾಗಿ ಓದುಗರನ್ನು ಬಡಿದೆಬ್ಬಿಸಿ ಉಚ್ಚರಿಸುವಾಗ ಜೇನು ಸುರಿಸುವಂತೆ ಇದೆ. ಇದು ದೈನಂದಿನ ಬದುಕಿನಲ್ಲಿ ಗುರಿಯನ್ನು ಮುಟ್ಟುವ ದಾರಿಯನ್ನು ತೋರುತ್ತದೆ. ಅಸಾಮಾನ್ಯತೆಯನ್ನು ಹೋಗಲಾಡಿಸಿ ಸಾಮಾನ್ಯತೆಯನ್ನು ಮನಗಳನ್ನು ಒಟ್ಟುಗೂಡಿಸುವಂತಿದೆ. ಜಾತಿಯಿಂದ ಗುರುತಿಸಲಾದ ಜನ ಈಗ ತಮ್ಮ ವೃತ್ತಿಯ ಕಾಯಕಗಳಿಂದ ಅವರನ್ನು ಗುರುತಿಸಿಕೊಂಡರು. ಅದರಂತೆ ಕೆಲವರೇ ಏನೆಂದರೆ ಸಾಮಗರ ಹರಳಯ್ಯ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಹಡಪ್ಪದ ಅಪ್ಪಣ್ಣ, ನುಲಿಯ ಚಂದಯ್ಯ. ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಇದಕ್ಕೆ ಶ್ರೀ ಅಲ್ಲಮ ಪ್ರಭುಗಳೇ ಅಧ್ಯಕ್ಷರಾಗಿದ್ದರು. ಇವರು ಬಸವಣ್ಣನವರ ಪ್ರಭಾವದಿಂದ ಬಹಳಷ್ಟು ವಚನಗಳನ್ನು ರಚಿಸಿದ್ದಾರೆ. ಇವರ ವಚನದ ಸಂಕೇತನಾಮ ಗುಹೇಶ್ವರ ಲಿಂಗವೆಂದು. ಇಲ್ಲಿ ಧಾರ್ಮಿಕ ಚರ್ಚೆಗಳು ನಡೆಯುತ್ತಿದ್ದವು. ಇಲ್ಲಿ ನಡೆಯುತ್ತಿದ್ದ ಚರ್ಚೆಗೆ ಹಲವಾರು ಸಂಕಷ್ಟಗಳಿಗೆ ಪರಿಹಾರ ದೊರೆಯುತ್ತಿತ್ತು. ಈ ಸಭೆಯ ಬೇರೆ ಸದಸ್ಯರೆಂದರೆ ಶ್ರೀ ಅಕ್ಕಮಹಾದೇವಿ, ಸಿದ್ದರಾಮಯ್ಯ, ಮಡಿವಾಳ ಮಾಚಯ್ಯ, ಮಲೆಮಹದೇಶ್ವರ ಇತರರು. ಇಲ್ಲಿ ಮೇಲು ಕೀಳಿನ ಭಾವವಿರಲಿಲ್ಲ. 12ನೇ ಶತಮಾನದಲ್ಲೇ ನಾಯಕತ್ವದ ಹಕ್ಕನ್ನು ಹೊಂದಿದ ಹಿರಿಮೆಯು ಕನ್ನಡ ನಾಡಿನದಾಗಿತ್ತು. ಬಸವಣ್ಣನಗರು ಜ್ಞಾನಪೂರ್ಣ ಪ್ರವಚನ ಲಕ್ಷಾಂತರ ಭಕ್ತರ ಮನವನ್ನು ಬಡಿದೆಬ್ಬಿಸಿತು. ಅವರಿಗೆ ಧಾರ್ಮಿಕ ಸಮಾಧಾನ ದೊರಕಿತು. ಎಲ್ಲರೂ ಮೂಢನಂಬಿಕೆಯಿಂದ ಹೊರಬಂದು ಮಹಾಮನೆಯಲ್ಲಿ ಅನ್ನದಾಹ ದಾಸೋಹವಾದರೆ ಅನುಭವ ಮಂಟಪದಲ್ಲಿ ಜ್ಞಾನ ದಾಸೋಹವಾಗುತ್ತಿತ್ತು. ಎಲ್ಲರ ಮನೆಗಳ ಬಾಗಿಲಿಗೂ ಧರ್ಮಗಂಗೆ ಹರಿಯುತ್ತಿತ್ತು. ಇಷ್ಟಲಿಂಗವೆಂಬುದು ಗಣಲಾಂಛನವಾಗಿತ್ತು. ಲಿಂಗವನ್ನು ಧರಿಸಿದವ ಲಿಂಗಾಯಿತ. ಎಲ್ಲ ಶರಣ ಬಂಧುಗಳು ಸರ್ವ ಸಮಾನರಾಗಿ ಬಸವಣ್ಣನವರ ಕಲ್ಯಾಣದಲ್ಲಿ ಮನೆಯ ಮಾತಾಯಿತು. ಇವರ ಹೆಸರು ದಿಕ್ಕು ದಿಕ್ಕುಗಳಿಗೆ ಹರಡಿತು. ಇವರ ಜನಪ್ರಿಯ ಗಗನ ಮುಟ್ಟಿತು. ಎಲ್ಲ ಒಳ್ಳೆಯ ಕೆಲಸಗಳಿಗೂ ಯಾವುದಾದರೊಂದು ರೀತಿಯಲ್ಲಿ ಅಡಚಣೆ ಇರುತ್ತದಲ್ಲವೇ, ಅದೇ ತರ ಬ್ರಾಹ್ಮಣರಿಗೆ ಬಸವೇಶ್ವರರ ಹೆಸರು ಉನ್ನತಿಯಾಗಿದ್ದು ಇಷ್ಟವಾಗಲಿಲ್ಲ. ಅವರ ಕುಲಕ್ಕೆ ಧಕ್ಕೆ ಬರುತ್ತಿದೆ ಎಂದು ಭಾವಿಸಿ ಬಸವಣ್ಣನವರನ್ನು ಹೇಗಾದರೂ ಮಟ್ಟಗೋಲು ಹಾಕಬೇಕೆಂದು ನೋಡಿ ಅವರು ಒಂದು ತಂತ್ರವನ್ನು ರಚಿಸಿ ಬಿಜಲರಾಜನಿಗೆ ಬಸವೇಶ್ವರರ ಬಗ್ಗೆ ದೂರನ್ನಿತ್ತರು. ಆ ದೂರು ಏನೆಂದರೆ, ಬಸವಣ್ಣನವರು ನಿಮ್ಮ ಖಜಾನೆಯನ್ನು ಸಂಪತ್ತನ್ನು ದಾಸೋಹಕ್ಕೆ ವ್ಯಯ ಮಾಡಿ ಖಜಾನೆಯನ್ನು ಬರಿದು ಮಾಡುತ್ತಿದ್ದಾನೆ ಎಂದು. ವಿಜಯರಾಜನಿಗೂ ತನಗಿಂತ ಎತ್ತರವಾಗಿ ಬೆಳೆದ ಬಸವಣ್ಣನವರ ಬಗ್ಗೆ ಅಸೂಯೆ ಇತ್ತು. ಅವನು ತನ್ನ ರಾಜ್ಯದ ಜನತೆ ತನ್ನನ್ನು ಮಾತ್ರ ಹೊಗಳಬೇಕೆಂಬ ಮಹದಾಸೆಯೂ ಇತ್ತು. ಇದರಿಂದ ಬಸವಣ್ಣನವರ ಬಗ್ಗೆ ಬಂದ ದೂರು ಬಂದೊಡನೆ ಅವರನ್ನು ಮಂತ್ರಿ ಪದವಿಯಿಂದ ಇಳಿಸಿ ಅಗೌರವಿಸಿದರು. ಖಜಾನೆಯನ್ನು ಭದ್ರಪಡಿಸಿಕೊಂಡರು. ಆದರೆ ಬಸವಣ್ಣನವರು ಇದಕ್ಕೆ ಹೆದರಲಿಲ್ಲ. ನಾನು ಬಿಜಲರಾಜನಿಗೆ ಹೆದರುವೆನೆ ಎಂದು ನುಡಿದು ಕಿರೀಟವನ್ನು ಕಳಚಿಟ್ಟು ಹೊರಬಂದರು. ಮಹಾಮನೆಯ ದಾಸೋಹಕ್ಕೆ ಬೇರೆ ಏರ್ಪಾಡುಗಳು ನಡೆದವು. ಅವರ ಇತರ ಕಲ್ಯಾಣ ಕಾರ್ಯಗಳು ಎಂದಿನಂತೆ ನಡೆಯುತ್ತಿದ್ದವು. ಬಸವಣ್ಣನವರ ಸಮ್ಮುಖದಲ್ಲಿ ಶೀಲವೆಂತನೆಂಬ ಚಮ್ಮಾರ ವರನಿಗೆ ಕಲಾವತಿ ಎಂಬ ಬ್ರಾಹ್ಮಣ ವಧುವನ್ನು ತಂದು ಮದುವೆಯನ್ನು ಮಾಡಿಸಿದರು. ಇದು ಸಮಾನತೆಯನ್ನು ಸಾರುವುದರ ಸರುವಾಗಿತ್ತು. ಎಲ್ಲ ಶರಣೆಯರು ನೆರೆದಿದ್ದರು. ಮದುವೆ ವಿಜೃಂಭಣೆಯಿಂದ ನಡೆಯಿತು. ವಿಜಯರಾಜನ ಆಸ್ಥಾನವನ್ನು ಬಿಟ್ಟ ಮೇಲೆ ಬಸವಣ್ಣನವರು ಮುಂದಿನ ಬದುಕಿನ ಬಗ್ಗೆ ಯಾವ ಯೋಚನೆಯೂ ಮಾಡಿರಲಿಲ್ಲ. ಅವರು ತಮ್ಮ ಗುರುಗಳನ್ನು ಕಾಣುವ ಆಸೆಯಿಂದ ಕೂಡಲ ಸಂಗಮಕ್ಕೆ ಹೊರಟರು. ಆದರೆ ಅಲ್ಲಿ ಗುರುಗಳು ಶಿವೈಕ್ಯರಾಗಿದ್ದರು. ಲಕ್ಷಾಂತರ ಜನರಿಗೆ ಬೇಕಾದ ಬಸವಣ್ಣನವರು ಒಮ್ಮೆಗೆ ಏಕಾಂಗಿಯಾಗಿದ್ದರು. ಅವರು ತಮ್ಮ ಪತ್ನಿಗಳಿಗೂ ತಿಳಿಸದೆ ಹೊರಟಿದ್ದರು. ಕಡೆಯಲ್ಲಿ ಹಡಪ್ಪದ ಅಪ್ಪಣ್ಣನವರಲ್ಲಿ ಗಂಗಾಂಬಿಕೆ ನೀಲಾಂಬಿಕೆಯನ್ನು ಕಲ್ಯಾಣಕ್ಕೆ ಕರೆತರುವಂತೆ ಭಿನ್ನವಿಸಿಕೊಂಡರು. ಅಪ್ಪಣ್ಣನವರು ಬಸವಣ್ಣನ ಮಾತಿನಂದೇ ಕಲ್ಯಾಣಕ್ಕೆ ಹೋದಾಗ ಅಲ್ಲಿಯ ಪರಿಸ್ಥಿತಿಯು ಬೇರೆಯಾಗಿತ್ತು. ಅರಳಿಯ ಮತ್ತು ಮಾದರಸ ಹೆಣ್ಣು ಗಂಡಿನ ತಾಯಿ ತಂದೆಯರು ಇವರ ಕಣ್ಣುಗಳನ್ನು ಕಿತ್ತು ಅವರನ್ನು ಆನೆಯ ಕಾಲಿಗೆ ಕಟ್ಟಿಸಿ ಗೋರತನದಲ್ಲಿ ಸಾಯಿಸಿದರು. ಬಸವಣ್ಣರ ವಚನ ಸಾಹಿತ್ಯವನ್ನು ಅಳಿಸಲು ಮುಂದಾಗಿದ್ದರು. ಅಲ್ಲಿಯ ಜನರಿಗೆ ಈ ಅನ್ಯಾಯಗಳು ಸಹಿಸಲಾಗಲಿಲ್ಲ. ವಚನ ಸಾಹಿತ್ಯಗಳನ್ನು ಅಳಿಸಲು ಹೊರಟ ಬಿಜ್ಜಳ ರಾಜನನ್ನು ಮುಗಿಸಿದರು. ಅವರ ಕಡೆಯವರು ವಚನ ಸಾಹಿತ್ಯವನ್ನು ಉಳಿಸಿದರು. ಇದು ವೀರ ಮಾತೆಯಾದ ಅಕ್ಕಲಾಂಬಿಕೆ, ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ವೀರಗಣಚಾರಿ ಮಡಿವಾಳ ಮಾಚಯ್ಯ ಮುಂತಾದವರು. ಅಂದಿನಿಂದ ಇಂದಿನವರೆಗೆ ಅದಿಂದು ಕರ್ನಾಟಕದ ನಮ್ಮೆಲ್ಲರ ಭಾರತದ ವಿಶ್ವದ ಹೆಮ್ಮೆಯ ಆಸ್ತಿಯಾಗಿದೆ. ಇಂತಹ ಮಹಾನ್ ನೇತರರು ಬಸವಣ್ಣನವರು. ಲಿಂಗಾಯತ ಧರ್ಮ ಸ್ಥಾಪಕರು, ಧರ್ಮಪಿತರು, ಮಂತ್ರ ಪುರುಷರು. ಇವರು 62 ವರ್ಷ 3 ತಿಂಗಳು 2 ದಿನಗಳು ಜೀವಿಸಿದ್ದರು. ಕಾಲ ಇಳೆಯ ಬಾಳಿದ ಬಸವಣ್ಣನವರು ನಳನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿಯೆಂದು ಉರಿಯುಂಡ ಕರ್ಪೂರದಂತೆ ಲಿಂಗೈಕ್ಯರಾದರು.

ಕಾಮಂ ಅಹ್ರೋತಮಸಿಹ ವಿರ್ಧಾನಂದೃಗ್ಹ ಸ್ವಮಾಹ್ವಾರ್ಮಾತೆ ಯಜ್ಞಪಾತಿರ್ಹ್ವಾರ್ಷೀತ್ ವಿಷ್ಣುಸ್ತ್ವಾಕ್ರಮತಾಮುರ್ವಾತಾಯಾಪಾಹತಜ್ಞರಕ್ಷೋ ಯಚ್ಛಂತಾಂ ಪಂಚ ದೇವಸ್ಯ

0: ಪೂಜಾತ್ ತ್ರಿತಾಯತ್ವಾದ್ವಿತಾಯತ್ವೈಕತಾಯತ್ವಾ
1: ದೇವಸ್ಯತ್ವಾ ಸವಿತುಃಪ್ರಾ ಸಾವೇಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ ಆದಾದೇಧ್ವರಕೃತಂ ದೇವೇಭ್ಯಃ ಇಂದ್ರಸ್ಯ ಬಾಹುರಾಸಿ ದಕ್ಷಿಣ ಸಹಸ್ರಾಭೃಷ್ಟಿಶತತೇಜಾಃ ವಾಯುರಾಸಿ ತಿಗ್ಮತೇಜಾ ದ್ವಿಷತೋವಧಃ ಪೃಥಿವ್ಯೈ ವರ್ಮಾ ಆಸಿ ಪೃಥಿವಿ ದೇವಯಜನೀ ಓಷಧ್ಯಾಸ್ತೇ ಮೂಲಂ ಮಾಹಿಜ್ಞಸಿಶಂ ವ್ರಜಂಗಚ್ಛ ಗೋಷ್ಠಾನಂ ವರ್ಷಾತು ತೇದ್ಯೋರ್ಬಾಧಾನ ದೇವ ಸವಿತಃ ಪರಮಸ್ಯಾಂ ಪೃಥಿವ್ಯಾಜ್ಞಶತೇನ ಪಾಶೈಹಿ ಯೋಸ್ಮಾನ್ ದ್ವೇಷ್ಟಿಯಂ ಚ ವಯಂ ದ್ವಿಷ್ಮಸ್ತಮತೋ ಮಾಮೌಕು ಅಪಾರರುಂ ವಧ್ಯಾಸಂ ಪೃಥಿವ್ಯೈ ದೇವ ಜಜಾನಾತ್ ವ್ರಜಂಗಚ್ಛ ಗೋಷ್ಠಾನಂ ವರ್ಷಾತು ತೇದ್ಯೋರ್ಬಾಧಾನ ದೇವ ಸವಿತಃ ಪರಮಸ್ಯಾಂ ಪೃಥಿವ್ಯಾಜ್ಞಶತೇನ ಪಾಶೈಹಿ ಯೋಸ್ಮಾನ್ ದ್ವೇಷ್ಟಿಯಂ ಚ ವಯಂ ದ್ವಿಷ್ಮಸ್ತಮತೋ ಮಾಮೌಕು ಅರಾರೋ ದಿವಂ ಮಾಪಪ್ತೋ ದ್ರಪ್ಸಸ್ತೇದ್ಯಾಂ ಮಾಸ್ಕನ್ ವ್ರಜಂಗಚ್ಛ ಗೋಷ್ಠಾನಂ ವರ್ಷಾತು ತೇದ್ಯೋರ್ಬಾಧಾನ ದೇವ ಸವಿತಃ ಪರಮಸ್ಯಾಂ ಪೃಥಿವ್ಯಾಜ್ಞಶತೇನ ಪಾಶೈಹಿ ಯೋಸ್ಮಾನ್ ದ್ವೇಷ್ಟಿಯಂ ಚ ವಯಂ ದ್ವಿಷ್ಮಸ್ತಮತೋ ಮಾಮೂಕ್ ಗಾಯತ್ರೇಣ ತ್ವಾಚ್ಛಂದಾಸ ಪರೇ ಗೃಹ್ಣಾಮಿ ತ್ರೈಷ್ಟುಭೇನ ತ್ವಾಚ್ಛಂದಾಸ ಪರೇ ಗೃಹ್ಣಾಮಿ ಜಾಗಾತೇನ ತ್ವಾಚ್ಛಂದಾಸ ಪರೇ ಗೃಹ್ಣಾಮಿ ಸೂಕ್ಷ್ಮಾ ಚಾಸಿ ಶಿವಾ ಚ ಆಸಿ ಸ್ಯೋ ನಾ ಚಾಸಿ ಸುಷದಾ ಆ ಚಾಸಿ ಊರ್ಜಸ್ವತಿ ಚಾಸಿ ವಯಸ್ವತಿ ಚ ಪುರಾಕ್ರೂರಸ್ಯ ವಿಸೃಪೋ ವಿರಪ್ಷಿನ್ನು ದಾದಾಯ ಪೃಥಿವೀಂ ಜೀವದಾನು ಯಾಮೈರಾಯಜ್ಞಶ್ಚಂದ್ರಮಾಸಿ ಸ್ವಧಾಭಿಸ್ತಾನ್ ಧೀರಾ ಆಸೋ ಅನುದಿಶ್ಯ ಯಜಂತೆ ದ್ವಿಷತೋ ವಧೋಸಿ
2: ಪ್ರತ್ಯುಷ್ಟ್ಞರಕ್ಷ ಪ್ರತ್ಯುಷ್ಟ ಅರಾತಯೋ ನಿಷ್ಟಪ್ತಜ್ಞರಕ್ಷೋ ನಿಷ್ಟಪ್ತ ಅರಾತಯ ಅನೀಶಿತೋಸಿ ಸಪತ್ನಕ್ಷಿದ್ವಾಜಿನ್ವಾಜೇಧ್ಯಾಯೈ ಸಮ್ಮಾರ್ಜ್ಮಿ ಪ್ರತ್ಯುಷ್ಟ್ಞರಕ್ಷ ಪ್ರತ್ಯುಷ್ಟ ಅರಾತಯೋ ನಿಷ್ಟಪ್ತಜ್ಞರಕ್ಷೋ ನಿಷ್ಟಪ್ತ ಅರಾತಯ ಅನೀಶಿತಾಸಿ ಸಪತ್ನಕ್ಷಿದ್ವಾಜಿನೀ ಇಂತ್ವಾ ವಾಜೇ ಧ್ಯಾಯೀ ಸಮ್ಮ ಅರ್ಜ್ಮೇ

0: तां सत् सा बा हो वा श्री
1: ओम नमः शिवाय। You are listening to Shaivam.org Radio, the 24/7 spiritual channel from Shaivam.org.
2: Dear listeners of Shaivam.org, the following is Gangadhara Ashtakam, presented by Dr. M. Gokulakrishna Iyer.
3: Maulav Ganga Shashankav, Karacharanatale Shitalanga Bhujangaha, वामे भागे दयार्द्र हिमगिरितनया चंदनम सर्वगात्रे इत्थं शीतं प्रभूतं तव कनक सभा नाथवोढुं क्वशक्तिः चित्ते निर्वेद तप्ते यदि भवति नते नित्यवासो मदीये गांगं वारि मनोहारि मुरारि चरणच्युतं त्रिपुरारि शिरश्चारि पापहारि पुनातु मां श्रीमत् क्षीरतरंगिणी तटगते पुण्ये विरिंचे पुरे नित्यं सन्निहितं किला कलयितुं क्षीराभिषेकादरं श्रीगारुत्मतवल्लिका सहचरं मार्गे सहायं नृणां श्रीमद्दीक्षितविप्रदैवतवरं संचिन्तये शंकरं श्रीमदप्पय्यदीक्षितेन्द्रानुगृहीतं गंगाधराष्टकं स्तोत्रमधिकृत्य वक्ष्यामि। कः अस्य स्तोत्रस्य निर्माता? किमस्य स्तोत्रस्य वैशिष्ट्यम्? अस्य च स्तोत्रस्य विषयः कः इति ध्येयम्। इदमेव वक्तृवैलक्षण्यं, प्रबन्धवैलक्षण्यं, प्रतिपाद्यवैलक्षण्यम् इति त्रिविधमाहुः। तद्रचितो ग्रन्थः गङ्गाधराष्टकं, प्रतिपाद्यश्च भगवान् गङ्गाधरः। भगवतो गङ्गाधरस्य वैभवे ध्याते सति भजनीयस्य तस्य प्रमेयस्य तत्त्वं ज्ञायेत। गङ्गाधराष्टकस्य प्रबन्धस्य वैभवे ध्याते सति प्रबन्धवैलक्षण्यं ज्ञायेत। वक्तुर्वैभवे ध्याते सति प्रमातृवैलक्षण्यं च ज्ञायेत। अत्र वक्तृवैलक्षण्यमेवं भवति। विद्वद्गुरोर्विहितविश्वजिदध्वरस्य श्रीसर्वतोमुखमहाव्रतयाजिसूनोः श्रीरङ्गराजमखिनः श्रितचन्द्रमौलिः अस्त्यप्पदीक्षित इति प्रथितस्तनूजः इति। तदनन्तरं प्रबन्धवैलक्षण्यं वक्ष्यामि। दीक्षितेन्द्ररचितानि कानिचित् स्तोत्राणि तैरेव व्याख्यातानि, अन्यानि कानिचित् न तैर्व्याख्यातानि। तैः अव्याख्यातेषु अन्यतमं स्तोत्रं गङ्गाधराष्टकम्। श्रीदेवीमाहात्म्यवराहपुराणहरिवंशभागवतादिप्रतिपन्नदेवीमहिमसङ्ग्रहरूपेण यथा दुर्गाचन्द्रकलास्तुतिः तैः रचिता, यथा च आदित्यस्तोत्ररत्नं, ब्रह्मवैवर्तवायुलिङ्गविष्णुमत्स्यकूर्मवराहादित्यपुराणेषु, स्कान्दपुराणान्तर्गतायां द्वितीयायां सूतसंहितायां, महाभारते, तैत्तिरीयमैत्रायणीयतलवकारश्रुतिषु, गौतमयाज्ञवल्क्यस्मृत्योः, छान्दोग्यबृहदारण्यकतैत्तिरीयाणां च उपनिषत्सु प्रतिपन्नयोः, सूर्यदेवपरमेश्वरमहिम्नोः सङ्ग्रहरूपेण रचितं, तथैव गङ्गाधराष्टकमपि भागवतशिवपुराणान्तर्गतवायवीयसंहितापद्मपुराणमहाभारतान्तर्गतद्रोणपर्वरामायणेषु प्रतिपन्नस्य परमेश्वरमहिम्नः सङ्ग्रहरूपेण रचितं। त्रयाणामेषां स्तोत्राणाम् एते साधारणधर्माः भवन्ति। अर्थगौरवं भाषासारल्येन व्याविद्धं वरदराजस्तवसदृशस्य अलङ्काराढ्यस्य स्तोत्रोत्तमस्य रचने दक्षतरेषु सत्स्वपि कुवलयानन्दचित्रमीमांसा वृत्तिवार्तिकसदृशानाम् अलङ्कारशास्त्रनिष्णातैः विद्वत्प्रवरैः शाशस्यमानानां शास्त्रग्रन्थतल्लजानां रचने दक्षतरेषु सत्स्वपि न कमप्यलङ्कारं प्रयुञ्जतेऽत्र दीक्षितेन्द्राः। नानाशास्त्रेषु श्रेष्ठतमानां वादग्रन्थानां रचने दक्षतरेषु सत्स्वपि स्तोत्रग्रन्थप्रतिरूपकानां ಬ್ರಹ್ಮತರ್ಕಸ್ತವ ರಾಮಾಯಣ ತಾತ್ಪರ್ಯ ಸಾರ ಸಂಗ್ರಹ ಸ್ತೋತ್ರ ಭಾರತ ತಾತ್ಪರ್ಯ ಸಾರ ಸಂಗ್ರಹ ಸ್ತೋತ್ರ ಪಂಚರತ್ನ ಸ್ತುತಿ ಶಿಖರಿಣಿ ಮಾಲಾ ಸದೃಶಾನಾಂ ವಾದಗ್ರಂಥಾನಾಂ ರಚನೆ ದಕ್ಷತರೇಷು ಸತ್ಸ್ವಪಿ ನಕಮಪಿ ವಾದಂ ಪ್ರಸ್ತುವಂತ್ಯತ್ರ ದೀಕ್ಷಿತೇಂದ್ರಾಃ ಅಪೀತಕುಚಾಂಬಾಸ್ತವ ನಿಗ್ರಹಾಷ್ಟಕಯೋರಿವ ಸ್ವಜೀವಿತೆ ಘಟಿತಾನಾಂ ಘಟನಾನಾಂ ಉಲ್ಲೇಖಃ ಕ್ವಚಿದಪಿ ನಕೃತಃ ತೈಃ ಏವಂ ಪ್ರಬಂಧವೈಲಕ್ಷಣ್ಯಮುಕ್ತಂ ಇದಾನೀಂ ಪ್ರತಿಪಾದ್ಯವೈಲಕ್ಷಣ್ಯಂ ವಕ್ಷ್ಯಾಮಿ. ಗಂಗಾಧರಾಷ್ಟಕಂ ಇತಿ ಅಸ್ಯ ಸ್ತೋತ್ರಸ್ಯ ದೀಕ್ಷಿತೇಂದ್ರೈಃ ಕೃತಾ ಸಂಜ್ಞಾ. ಮೂರ್ತಿವಿಶೇಷ ವಿಷಯಿಣ ಅನೇನ ಸ್ತೋತ್ರೇಣ ಸ್ವಶಿರಸಿ ಗಂಗಾಂ ದಧಾನಃ ಉಮಾರಮಣಃ ಪರಮೇಶ್ವರಃ ಸ್ತುತ್ಯತೆ ಇತಿ ಸ್ಪಷ್ಟಮೇವ. ಗಂಗಾಧರಾಖ್ಯಂ ಏತತ್ ಶಿವನಾಮ ಸ್ಕಾಂದಪುರಾಣಾಂತರ್ಗತಾಯಾಂ ಪಂಚಮ್ಯಾಂ ಶಾಂಕರ್ಯಾಂ ಸಂಹಿತಾಯಾಂ ಗೌರಿನಾರಾಯಣ ಸಂವಾದೆ ಗೌರ್ಯೈ ದೇವ್ಯೈ ಭಗವತಾ ನಾರಾಯಣೇನೋಪದಿಷ್ಟೆ ಶಿವನಾಮಾಷ್ಟೋತ್ತರಶತೆ ನಿಗದಿತಂ. ಗಂಗಾಧರೋ ಲಲಾಟಾಕ್ಷಃ ಕಾಲಕಾಲಃ ಕೃಪಾನಿಧಿಃ ಭೀಮಃ ಪರಶುಹಸ್ತಶ್ಚ ಮೃಗಪಾಣಿರ್ಜಟಾಧರಃ ಇತಿ ಶ್ಲೋಕಃ. ತಸ್ಯ ಶಿವರಹಸ್ಯಂ ಇತಿ ವ್ಯಾಖ್ಯಾನಂ ಶ್ರೀ ನೀಲಕಂಠದೀಕ್ಷಿತೈ ರಚಿತಂ. ಶಿವನಾಮೈತತ್ ಏವಂ ವ್ಯಾಖ್ಯಾತಂ ತೈಃ ಧರತೀತಿ ಧರಃ ಗಂಗಾಯಾಃ ಧರಃ ಗಂಗಾಧರಃ ಗಂಗಾಚಾತ್ರ ಹೈಮವತಿ ಕುಟಿಲಾಪರನಾಮಧೇಯ ಬ್ರಹ್ಮಶಾಪಾಪಾದಿತ ಜಲಭಾವ ವಾಮನಪುರಾಣ ಪ್ರಸಿದ್ಧ ಯದ್ಧಾರಣಾಯ ಭಗೀರಥೇನ ಶಿವಃಪ್ರಸಾದಿತಃ. ಏತೇನ ಭಕ್ತವಶ್ಯತ್ವಂ ಇತರಾಸಾಧ್ಯ ಕರ್ಮಕರತ್ವಂ ಚ ಸೂಚಿತಂ. ಗಂಗಾಧಾರಣಸ್ಯ ಇತರಾಸಾಧ್ಯತ್ವಂ ಚ ಆರಣ್ಯಪರ್ವಣಿ ಭಗೀರಥಂ ಪ್ರತಿ ಗಂಗಾವಚನೇನ ದರ್ಶಿತಂ. ಕರಿಷ್ಯಾಮಿ ಮಹಾಭಾಗ ವಚಸ್ತೆ ನಾತ್ರ ಸಂಶಯಃ ವೇಗಂ ತು ಮಮ ದುರ್ಧಾರ್ಯಂ ಪತಂತ್ಯಾ ಗಗನಾಚ್ಯುತಂ ನಕ್ಷಮಸ್ತ್ರಿಷು ಲೋಕೇಷು ಕಶ್ಚಿತ್ ಧಾರಯಿತುಂ ನೃಪ ಅನ್ಯತ್ರ ವಿಬುಧಶ್ರೇಷ್ಠಾತ್ ನೀಲಕಂಠಾನ್ ಮಹೇಶ್ವರಾತ್ ಇತಿ. ಯಥೋಕ್ತಮಸ್ಮದ್ ದೀಕ್ಷಿತೈಶ್ಚ ಬ್ರಹ್ಮತರ್ಕಸ್ತವೇ ಗಂಗಾಧೃತಾನ ಭವತಾ ಶಿವಪಾವನೀತಿ ನಾಸ್ವಾದಿತೋ ಮಧುರ ಇತ್ಯಪಿ ಕಾಲಕೂಟಃ ಸಂರಕ್ಷಣಾಯ ಜಗತಾಂ ಕರುಣಾತಿರೇಕಾತ್ ಕರ್ಮದ್ವಯಂ ಕಲಿತಮೇತದನನ್ಯ ಸಾಧ್ಯಂ ಇತಿ. ಭಗವಚ್ಛಿರಸ್ಸಂಬಂಧಾತ್ ಪವಿತ್ರೀಭೂತಾಯಾಃ ಗಂಗಾಯಾಃ ಮಾಹಾತ್ಮ್ಯಂ ಬಹುತ್ರ ಗೀಯತೆ ಪುರಾಣೇಷು. ಅಗ್ನಿಪುರಾಣೇ ಭಗವತಃ ಅಗ್ನೇಃ ವಚನಾನಿ ಗಂಗಾಮಾಹಾತ್ಮ್ಯಮಾಖ್ಯಾಸ್ಯೇ ಸೇವ್ಯಾಸ ಭುಕ್ತಿ ಮುಕ್ತಿದ ಯೇಷಾಂ ಮಧ್ಯೆ ಯಾತಿ ಗಂಗಾ ತೇ ದೇಶ ಪಾವನಾವರಾಃ ಗಂಗಾ ತಾರಯತೆ ಚೋಭೌ ವಂಶೌ ನಿತ್ಯಂ ಹಿ ಸೇವಿತ ಚಾಂದ್ರಾಯಣ ಸಹಸ್ರಾಚ್ಚ ಗಂಗಾಂಭಃ ಪಾನಮುತ್ತಮಂ ಗಂಗಾಂ ಮಾಸಂ ತು ಸಂಸೇವ್ಯ ಸರ್ವಯಜ್ಞ ಫಲಂ ಲಭೇತ್ ಸಕಲಾಘ ಹರೀದೇವಿ ಸ್ವರ್ಗಲೋಕ ಪ್ರದಾಯಿನಿ ಯಾವದಸ್ಥಿ ಚ ಗಂಗಾಯಾಂ ತಾವತ್ ಸ್ವರ್ಗೇ ಸತಿಷ್ಠತಿ ಅಂಧಾದಯಸ್ತು ತಾಂ ಸೇವ್ಯ ದೇವೈರ್ಗಚ್ಛಂತಿ ತುಲ್ಯತಾಂ ದರ್ಶನಾತ್ ಸ್ಪರ್ಶನಾತ್ ಪಾನಾತ್ ತಥಾ ಗಂಗೇತಿ ಕೀರ್ತನಾತ್ ಪುನಾತಿ ಪುಣ್ಯಪುರುಷಾಣ್ ಶತಶೋಥ ಸಹಸ್ರಶಃ ಇತಿ. ನಾರದಪುರಾಣೇ ಚ ಅಹೋ ಗಂಗಾ ಜಗದ್ಧಾತ್ರಿ ಸ್ನಾನಪಾನಾದಿಭಿರ್ ಜಗತ್ ಪುನಾತಿ ಪಾವನೀತ್ಯೇಷ ಇತಿ. ಗಾಯತ್ರಿ ಛಂದಸಾಂ ಮಾತಾ ಮಾತಾಲೋಕಸ್ಯ ಜಾಹ್ನವಿ ಉಭೇತೆ ಸರ್ವಪಾಪಾನಾಂ ನಾಶಕಾರಣತಾಂ ಗತೆ ಧರ್ಮಾರ್ಥ ಕಾಮರೂಪಾಣಾಂ ಫಲರೂಪೇ ನಿರಂಜನೆ ಸರ್ವಲೋಕಾನುಗ್ರಹಾರ್ಥಂ ಪ್ರವರ್ತೇತೆ ಮಹೋತ್ತಮೇ ಇತ್ಯುಕ್ತಂ. ಮಹಾಭಾರತೆ ವನಪರ್ವಣಿ ಶಿವಸ್ಯ ಗಂಗಾಧಾರಣ ವೃತ್ತಾಂತಃ ಪ್ರಸ್ತುತಃ. ಮಹಾರಾಜೋ ಭಗೀರಥಃ ಕೈಲಾಸಂ ಪರ್ವತಂ ಗತ್ವಾ ತೋಷಯಾಮಾಸ ಶಂಕರಂ ಗಂಗಾವತರಣಂ ರಾಜನ್ ಅಯಾಚತ ಮಹೀಪತಿಃ ಅಗೃಹ್ಣಾಚ್ಚ ವರಂ ತಸ್ಮಾತ್ ಗಂಗಾಯಾ ಧಾರಣೇ ನೃಪ ಏವಮಸ್ತ್ವಿತಿ ರಾಜಾನಂ ಭಗವಾನ್ ಪ್ರತ್ಯಭಾಷತ. ಧಾರಯಿಷ್ಯೇ ಮಹಾಭಾಗ ಗಗನಾತ್ ಪ್ರಚ್ಯುತಾಂ ಶಿವಾಂ ದಿವ್ಯಾಂ ದೇವನದೀಂ ಪುಣ್ಯಾಂ ತ್ವತ್ಕೃತೆ ನೃಪಸತ್ತಮ ಏವಮುಕ್ತ್ವಾ ಮಹಾಬಾಹೋ ಹಿಮವಂತಮುಪಾಗಮತ್ ಸಂವೃತಃ ಪಾರ್ಷದೈರ್ಘೋರೈಃ ನಾನಾ ಪ್ರಹರಣೋದ್ಯತೈಃ ತತ್ರ ಸ್ಥಿತ್ವಾ ನರಶ್ರೇಷ್ಠಂ ಭಗೀರಥಮುವಾಚಃ ಪ್ರಯಾಚಸ್ವ ಮಹಾಬಾಹೋ ಶೈಲರಾಜ ಸುತಾಂ ನದೀಂ ಪಿತೃಣಾಂ ಪಾವನಾರ್ಥಂ ತೇ ತಾಮಹಂ ಮನುಜಾಧಿಪ ಪತಮಾನಾಂ ಸರಿಶ್ರೇಷ್ಠಾಂ ಧಾರಯಿಷ್ಯೇ ತ್ರಿವಿಷ್ಟಪಾತ್. ಏತಚ್ಛ್ರುತ್ವಾ ವಚೋ ರಾಜ ಶರ್ವೇಣ ಸಮುದಾಹೃತಂ ಪ್ರಯತಃ ಪ್ರಣತೋ ಭೂತ್ವಾ ಗಂಗಾಂ ಹಿ ಸಮಚಿಂತಯತ್. ತತಃ ಪುಣ್ಯಜಲಾರಮ್ಯ ರಾಜ್ಞಾ ಸಮನುಚಿಂತಿತ ಈಶಾನಂ ಚ ಸ್ಥಿತಂ ದೃಷ್ಟ್ವಾ ಗಗನಾತ್ ಸಹಸಾಚ್ಯುತ ತಾಂ ಪ್ರಚ್ಯುತಾಮಥೋ ದೃಷ್ಟ್ವಾ ದೇವಾಸ್ಸಾರ್ಧಂ ಮಹರ್ಷಿಭಿಃ ಗಂಧರ್ವೋರಗಯಕ್ಷಾಶ್ಚ ಸಮಾಜಗ್ಮುರ್ದಿದೃಕ್ಷವಃ ತತಃ ಪಪಾತ ಗಗನಾತ್ ಗಂಗಾ ಹಿಮವತಸ್ಸುತ. ಸಮುದ್ವಾಂತ ಮಹಾವಾರ್ತ ಮೀನಗ್ರಾಹ ಸಮಾಕುಲ ತಾಂ ದಧಾರ ಹರೋರಾಜನ್ ಗಂಗಾಂ ಗಗನಮೇಖಲಾಂ ಲಲಾಟದೇಶೇ ಪತಿತಾಂ ಮಾಲಾಂ ಮುಕ್ತಾಮಯೀಮಿವ ಸಾಬಭೂವ ವಿಸರ್ಪಂತಿ ತ್ರಿಧಾರಾಜನ್ ಸಮುದ್ರಗಾ. ಗಂಗಾಯಾ ಧಾರಣಂ ಕೃತ್ವಾ ಹರೋ ಲೋಕ ನಮಸ್ಕೃತಃ ಇತಿ. ಏವಂ ಕ್ಷಿಪ್ರಂ ಮುಕ್ತಿಪ್ರದಾಂ ಭಗವತೀಂ ಗಂಗಾಂ ಶ್ರೀಮತ್ ಶಂಕರ ಭಗವತ್ಪಾದಾಃ ಏವಂ ಸ್ತುವಂತಿ. ಬ್ರಹ್ಮಾಂಡಂ ಖಂಡಯಂತಿ ಹರಶಿರಸಿ ಜಟಾವಲ್ಲಿಮುಲ್ಲಾಸಯಂತಿ ಸ್ವರ್ಲೋಕಾದಾಪತಂತಿ ಕನಕಗಿರಿಗುಹಾ ಗಂಡಶೈಲಾತ್ ಸ್ಖಲಂತಿ ಕ್ಷೋಣೀಪೃಷ್ಠೇ ಲುಠಂತಿ ದುರಿತಚಯಚಮು ನಿರ್ಭರಂ ಭರ್ತ್ಸಯಂತಿ ಪಾಥೋಧಿಂ ಪೂರಯಂತಿ ಸುರನಗರಸರಿತ್ ಪಾವನೀನಃ ಪುನಾತು ಇತಿ. ಭಗವದಾಜ್ಞೆಯ ಭೂಮೌ ಪ್ರವಹಂತ್ಯಾಹ ಗಂಗಾಯಾಹ ಅಂಶಃ ತದೀಯೇ ಮೂರ್ಧ್ನ್ಯೇವ ನಿತ್ಯಂ ವಸತಿ ತಜ್ಜಲೇ ಮಜ್ಜದ್ಭ್ಯಃ ನಿತರಾಂ ಪ್ರಸೀದೇದ್ ಭಗವಾನ್ ಇತ್ಯುಕ್ತಂ ಶಿವರಹಸ್ಯ. ಆಚಂದ್ರಾರ್ಕಂ ವಹಂತೀತ್ವಂ ಲೋಕಂ ಪ್ಲವಯಮಾಶುಚಃ ಏಕಾಂಶೇನ ವಸಾತ್ರೈವ ಮನ್ಮೂರ್ಧ್ನಿ ಕೃತಕೇತನ ತೇನ ಗಂಗಾಧರೋ ನಾಂನ ಭವಿಷ್ಯಾಮಿ ಸರಿದ್ವರೆ ಸ್ನಾತಾನಾಂ ತ್ವಯಿ ಸಾರೂಪ್ಯಂ ಮಮ ದಾಸ್ಯಾಂ ಯ ಸಂಶಯಂ ಇತ್ಯುಕ್ತಾ ಶಶಿಶೇಖರೇಣ ಜಗತಾಂ ಸಂಪಾವನೆ ಸಾಸರಿತ್ ಶಂಭೋರ್ಮೂರ್ಧ್ನಿ ಸದೈವ ವಾಸಮಕರೋತ್ ಇತಿ. ತಸ್ಮಾದೇವ ಕಪರ್ದೀತಿ ವ್ಯೋಮಕೇಶ ಇತಿ ಚ ಆಭ್ಯಾಂ ನಾಮಭ್ಯಾಂ ವಿಖ್ಯಾಯತೆ ಭಗವಾನ್. ಕಪರಃ ಗಂಗಾ ಪ್ರವಾಹಃ ತಂ ದದಾತಿ ಭಗೀರಥಾಯ ಇತಿ ಕಪರ್ದಃ ಜಟಾನಾಂ ಗ್ರಂಥಿ ವಿಶೇಷಃ. ಕಪರ್ದಃ ಅಸ್ಯ ಅಸ್ತಿ ಇತಿ ಕಪರ್ದಿ. ಗಂಗಾಧಾರಣ ಸಮಯೇ ವ್ಯೋಮವತ್ ವಿಶಾಲಃ ಜಟಾವಲಯ ರೂಪಃ ಕೇಶಃ ಅಸ್ಯ ಅಸ್ತಿ ಇತಿ ವ್ಯೋಮಕೇಶಃ. ಸ್ತುತೋಯಂ ಗಂಗಾಧರಮೂರ್ತಿಃ ಸುಂದರಮೂರ್ತಿಸ್ವಾಮಿಭಿಃ ದ್ರಾವಿಡೀಷು ಗೀತಾಸು. ಪಂಡ ಭಗೀರಥನ್ ವೇಂಡ ಆರ್ತವಂದಿಳಿಯಂ ಪುನರ್ಗಂಗೈ ನಂಗಯ್ಯಾಳೆ ನಿನ್ ಜಟೈಮಿಸೈಕರಂದ ತೀರ್ಥನೆ ನಿನ್ರನ್ ತಿರುವಡಿಯಡೈಂದೇನ್ ಸೆಳುಂಬುಳಿಲ್ ತಿರುಪ್ಪುಂಗೂರುಳಾನೆ ಇತಿ. ಪಂಡ ಪುರಾ ಭಗೀರಥನ್ ವೇಂಡ ಭಗೀರಥಸ್ಯ ಅಭ್ಯರ್ಥನೇನ ಇತ್ಯರ್ಥಃ. ಆರ್ತವಂದಿಳಿಯಂ ಪುನರ್ಗಂಗೈ ನಂಗಯ್ಯಾಳೈ ಆರ್ತ್ ಇಚ್ಛಯಾ ವಂದಿಳಿಯು ಅವತರತ್ ಪುನಲ್ ಜಲಂ ಯಸ್ಯಾಹ ಸಾ ಆರ್ತವಂದಿಳಿಯು ಪುನಲ್ ಸಾ ಚ ಸಾ ಗಂಗೈ ನಂಗಯ್ಯಾಳ್. ನಂಗಯ್ಯಾಳ್ ನಾಮ ಯೋಷಿತ್ ಗಂಗಾ ಇತಿ ಯೋಷಿತ್ ನಂಗಯ್ಯಾಳ್ ಗಂಗೈ ನಂಗಯ್ಯಾಳ್ ತಾಂ ಆರ್ತವಂದಿಳಿಯು ಪುನರ್ಗಂಗೈ ನಂಗಯ್ಯಾಳೈ ನಿನ್ ಜಟೈಮಿಸೈಕರಂದ ತೀರ್ಥನೆ ನಿನ್ರನ್ ತವ ತಿರುವಡಿಯಡೈಂದೇನ್ ಪದಕಮಲಂ ಶರಣಮಾಗತೋಸ್ಮಿ. ತಿರುಪ್ಪುಂಗೂರುಳಾನೆ ನಾಮ ತಿರುಪ್ಪುಂಗೂರಿತಿ ಚಿದಂಬರಾತ್ ಸಮೀಪೆ ಕಿಂಚಿತ್ ಕ್ಷೇತ್ರಂ ವರ್ತತೆ. ತತ್ ಕ್ಷೇತ್ರಸ್ಥಿತಂ ಭಗವಂತಂ ಸ್ತುವಂತಿ ಸುಂದರಮೂರ್ತಿ ಸ್ವಾಮಿನಃ. ಆರ್ತತ್ರಾಣ ಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ ಸ್ತೋತ್ರಸ್ಯಾಸ್ಯ ಏಕೈಕಸ್ಯಾಪಿ ಶ್ಲೋಕಸ್ಯ ಚತುರ್ಥ ಪಾದಃ. ಆರ್ತತ್ರಾಣ ಪರಾಯಣಃ ಆರ್ತಾಃ ಆಧ್ಯಾತ್ಮಿಕಾಧಿದೈವಿಕಾಧಿಭೌತಿಕರೂಪೇಣ ಯೇನ ಕೇನಚಿತ್ ವ್ಯಸನೇನ ಪೀಡಿತಾಃ ತೇಷಾಂ ಸಂರಕ್ಷಣಂ ಆರ್ತತ್ರಾಣಂ. ತಸ್ಮಿನ್ ಪರಾಯಣಂ ಆಸಕ್ತಿಃ ಯಸ್ಯ ಸಹ ಅನೇನ ಭಗವತಃ ಭಕ್ತವಶ್ಯತ್ವಂ ಸೂಚಿತಂ. ಭಗವಾನ್ ನಿಗ್ರಹಾನುಗ್ರಹಶಕ್ತಃ ಶಿವತತ್ವರಹಸ್ಯೇ ನಾಮೈತತ್ ಇತ್ಥಂ ವ್ಯಾಖ್ಯಾತಂ ನೀಲಕಂಠದೀಕ್ಷಿತೈಃ. ಐಶ್ವರ್ಯಸ್ಯ ಸಮಗ್ರಸ್ಯ वीर्यस्य यशसश्रियः ज्ञानवैराग्ययोश्चैव षण्णां भग इतीरणा इति विष्णुपुराणवचनात् ऐश्वर्यादिगुणषट्कं भगः तद्वान् भगवान्। तत्र समग्रमैश्वर्यं नाम सर्वविषयकमैश्वर्यं, तच्च ध्येयः सर्वैश्वर्यसम्पन्नः सर्वेश्वरः शम्भुराकाशमध्ये इति, भूयसृष्ट्वा पतयस्त्वथेशः सर्वाधिपत्यं कुरुते महात्मा तमीश्वराणां परमं महेश्वरम् इत्यादि श्रुतिसिद्धं वीर्यं पराक्रमः, शरभभैरव वीरभद्राद्यवतारप्रसिद्धः। स च नवाओजीयो रुद्रत्वदस्ति इति, क्षयद्वीराय प्रभरामहेमतिम् इत्यादि श्रुतिसिद्धः। यशः सर्वजनस्तुत्यत्वं, तच्च नमश्लोकाय चावसान्याय च विदामदेवं भुवनेशमीड्यं तस्य नाम महद्यशः इत्यादि श्रुतिभिः, यं विष्णुरिन्द्रशम्भुश्च ब्रह्मालोकपितामहः स्तुवन्ति विविधैस्तोत्रैः देवदेवं महेश्वरं तमर्चयन्ति ये शश्वत् दुर्गाण्यतितरन्ति ते इत्यादि भारतवचनैश्च प्रसिद्धं। श्रीः अम्बिकैव श्रियं लक्ष्मीमौपलामम्बिकां गाम् इति श्रुतेः, तद्वत्त्वं च उमासहायं परमेश्वरं प्रभुम् इत्यादि श्रुतिसिद्धं। ज्ञानं सर्वविषयकं, तच्च यः सर्वज्ञः सर्ववित् सविश्वकृद्विश्वविदात्मयोनिः इत्यादि श्रुतिसिद्धं। वैराग्यं सर्वत्र निःस्पृहता, तच्च सर्वत्र औदासीन्यप्रतिपादिकाभिः न तस्य कार्यं करणं न विद्यते इत्यादि श्रुतिभिः। ज्ञानं विरागतैश्वर्यं तपःसत्यं क्षमाधृतिः स्रष्टृत्वमात्मसम्बोधः ह्यधिष्ठातृत्वमेव च अव्ययानि दशैतानि नित्यं तिष्ठन्ति शङ्करे इति स्मृतिभिश्च सिद्धम् इति। सः भगवान् इत्यनेन तस्य इतरासाध्यकर्मकरत्वं सूचितम्। गतिः गन्तव्या परा देवता, मे गतिः इति इमे पदे दीक्षितेन्द्राणामेव वचोभिः व्याकरोमि, तद्दासभूतैः सर्वैरस्माभिः अनन्यशरणतया तमेव प्रतिपद्य तदनुज्ञया तदाराधनरूपाण्येव सर्वाणि कर्माणि कर्तव्यानीत्यवबुध्य तथैव तं प्रपद्य तदाराधनरूपाण्येव सर्वाणि कर्माणि अस्माभिरनुष्ठेयानि इति पूर्वोत्तरमीमांसावादनक्षत्रमालायां गौरोऽहमित्यादि प्रतीत्यविषयत्वशङ्कानिरासार्थान्तर्यामिशक्तिवादे पञ्चम्यां कक्ष्यायाम् उक्तम्। गङ्गाधराष्टकस्य श्लोकानां सर्वेषामपि आद्येषु त्रिषु पादेषु येन केनचिद् रूपेण आपन्नाम् आर्तिमापद्यमानाः ये केचिद् भक्ताः तत्तदार्तिनाशार्थं भगवन्तं तं शरणीकृत्य सौख्यमापुः इति निगदितम्। इह जन्मनि जन्मान्तरे च शास्त्रतः गुरुतश्च भगवत्तत्त्वं शृण्वन्तः शुद्धात्मानः सगुणमीश्वरं सर्वार्थदं प्रपद्यन्ते, ते च भगवद्भजनपराः सुकृतिनः चतुर्विधाः प्रोक्ताः। चतुर्विधा भजन्ते मां जनाः सुकृतिनोऽर्जुन, आर्तो जिज्ञासुरर्थार्थी, ज्ञानी च भरतर्षभ इति। अनेन स्तोत्रेण पूर्वोत्तरमीमांसावादनक्षत्रमालायां गौरोऽहमित्यादि प्रतीत्यविषयत्वशङ्कानिराशार्थान्तर्यामिशक्तिवादे सप्तम्यां कक्ष्यायां दीक्षितेन्द्रोक्तरीत्या शरणागतिरूपायाः प्रपत्तेः मुक्तिरेव फलं न भवति इति स्फुटमवगम्यते। शास्त्राचार्योपदेशसंस्कृतस्वस्वप्रज्ञानुरूपेण तत्तत्फलार्थिनः जनाः ज्ञानयोगेन वा कर्मयोगेन वा अन्यथा वा येन केन प्रकारेण भगवन्तमुपासते तत्तत्साधननिष्ठांस्तानुपासकान् तथैव तत्तत्फलप्रदानार्थं प्रत्यक्षीभूय अनुगृह्णाति। यादृशी भावना यस्य सिद्धिर्भवति तादृशी इति नियमात् ಸ್ವಸ್ವ ಪ್ರಜ್ಞಾಬಲೇನ ಪರಿಗೃಹೀತ ವಸ್ತೂಪಾಸನಾನುರೂಪೇಣೈವ ಶರಣಾಗತೆ ಫಲಂ ಸಿದ್ಧ್ಯತೀತಿ ಭಾವಃ. ತತ್ರ ಶಿವಪುರಾಣಾಂತರ್ಗತಾಯಾಂ ಶತರುದ್ರ ಸಂಹಿತಾಯಾಂ ಭಗವಾನ್ ಇತ್ಥಂ ಪ್ರತಿಜಾನೀತೆ, ಗತೋಮಚ್ಛರಣಯ್ಯಸ್ತು ತಸ್ಯ ದುಃಖಂ ಕ್ಷಯಂ ಗತಂ ಮತ್ಪ್ರಿಯ ಶರಣಾಪನ್ನಃ ಪ್ರಾಣೇಭ್ಯೋಪಿ ನ ಸಂಶಯಃ ಇತಿ. ಗಂಗಾಧರಾಷ್ಟಕಸ್ಯ ಪ್ರಥಮೇ ಶ್ಲೋಕೆ ಸಮುದ್ರಮಥುನ ಸಮಯೇ ಹಾಲಾಹಲ ವಿಷಪ್ರಸರಣ ರೂಪಾಂ ಆರ್ತಿಮಾಪದ್ಯಮಾನಾನಾಂ ಬ್ರಹ್ಮಾದಿದೇವಾನಾಂ ಆರ್ತಿಹಂತಾರಂ ತದ್ವಿಷಾಶಿನಂ ಭಗವಂತಂ ನೀಲಕಂಠಂ ಸ್ತುವಂತಿ ದೀಕ್ಷಿತೇಂದ್ರಾಃ. ದ್ವಿತೀಯೇ ಶ್ಲೋಕೆ ಪಿತ್ರೋಃ ದಾರಿದ್ರ್ಯವಶಾತ್ ಪೇಯಕ್ಷೀರಾಲಾಭರೂಪಾಂ ಆರ್ತಿಮಾಪದ್ಯಮಾನಸ್ಯ ವ್ಯಾಘ್ರಪಾದಸೂನೋಃ ಉಪಮನ್ಯೋರಾರ್ತಿಹಂತಾರಂ ತದಿಷ್ಟಪ್ರದಂ ಭಗವಂತಂ. ತೃತೀಯೇ ಶ್ಲೋಕೆ ಪ್ರಥಮದ್ವಿತೀಯಾಭ್ಯಾಂ ಪಾದಾಭ್ಯಾಂ ಯಮದೇವತರ್ಜನರೂಪಾಂ ಆರ್ತಿಮಾಪದ್ಯಮಾನಸ್ಯ ಮಾರ್ಕಂಡೇಯಸ್ಯ ಮುನೇಃ ಆರ್ತಿಹಂತಾರಂ ಮೃತ್ಯುಂಜಯಂ. ತೃತೀಯೇನ ಪಾದೇನ ದೈತ್ಯಾನಾಂ ಬಲಪರಾಕ್ರಮವರ್ಧನರೂಪಾಂ ಆರ್ತಿಮಾಪದ್ಯಮಾನಸ್ಯ ಭಗವತೋ ನಾರಾಯಣಸ್ಯ ಚಾರ್ತಿಹಂತಾರಂ ತಸ್ಯ ವಿಜಯಪ್ರಾಪ್ತ್ಯರ್ಥಂ ತಸ್ಮೈ ಸುದರ್ಶನಚಕ್ರಂ ದದತ್ತಂ ಭಗವಂತಂ ಹರೀಶ್ವರಂ. ಚತುರ್ಥೇ ಶ್ಲೋಕೆ ಸ್ವಪುತ್ರಸ್ಯ ಅಭಿಮನ್ಯೋಃ ಮೃತ್ಯುರೂಪಾಂ ಆರ್ತಿಮಾಪದ್ಯಮಾನಸ್ಯ ಅರ್ಜುನಸ್ಯ ಆರ್ತಿಹಂತಾರಂ ಭಾರತಯುದ್ಧೆ ತಸ್ಯ ವಿಜಯಪ್ರಾಪ್ತ್ಯರ್ಥಂ ತಸ್ಮೈ ಪಾಶುಪತಾಖ್ಯಮಸ್ತ್ರಂ ದದತಂ. ಪಂಚಮೇ ಸ್ವಬಾಂಧವೈಃ ಶಿವಾಲಯೇ ಭಗವದರ್ಚಾಪೂಜಾ ಕೈಂಕರ್ಯ ಹರಣರೂಪಾಂ ಆರ್ತಿಮಾಪದ್ಯಮಾನಸ್ಯ ದ್ರವಿಡೇಷು ಜಾತಸ್ಯ ಕಸ್ಯಚಿತ್ ಬ್ರಾಹ್ಮಣವಟೋಃ ಆರ್ತಿಹಂತಾರಂ ತಿರುವಿರಿಂಚಿಪುರಕ್ಷೇತ್ರಸ್ಥಿತಂ ಭಗವಂತಂ ಮಾರ್ಗಸಹಾಯಂ. ಷಷ್ಠೇ ತ್ರಿಪುರಾಸುರತರ್ಜನರೂಪಾಂ ಆರ್ತಿಮಾಪದ್ಯಮಾನಾನಾಂ ಇಂದ್ರಾದಿದೇವಾನಾಂ ಆರ್ತಿಹಂತಾರಂ ತ್ರಿಪುರಘ್ನಂ. ಸಪ್ತಮೇ ಶ್ಲೋಕೆ ದೀಕ್ಷಿತೇಂದ್ರಾಣಾಂ ಆಶಯಃ ನ ಸ್ಫುಟಮವಗಮ್ಯತೆ ಶ್ರೌತಸ್ಮಾರ್ತಾದ್ವೈದಿಕಪಥಾತ್ ಪತನರೂಪಾಂ ಆರ್ತಿಮಾಪದ್ಯಮಾನಸ್ಯ ಕಸ್ಯ ಭಕ್ತಸ್ಯ ಆರ್ತಿಂ ಅಪರಾಧಕ್ಷಮಾಪನೇನ ಭಗವಾನ್ ಜಘಾನ ಇತ್ಯನ್ವೇಷ್ಟವ್ಯಂ. ಅಷ್ಟಮೇ ಶ್ಲೋಕೆ ಗಂಗಾ ಸ್ರಾವಸಂರೋಧನ ರೂಪಾಂ ಆರ್ತಿಮಾಪದ್ಯಮಾನಸ್ಯ ಭಗೀರಥಸ್ಯ ಆರ್ತಿಹಂತಾರಂ ಗಂಗಾಧರಂ ಚ ದೇವಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಕಸ್ಮಿನ್ ಸಮಯೇ ಸ್ತೋತ್ರಮೇತತ್ ದೀಕ್ಷಿತೇಂದ್ರೈಃ ರಚಿತಂ ಇತಿ ಕಿಂಚಿತ್ ವಕ್ತುಮಿಚ್ಛಾಮಿ. ವೇಲೂರ್ಪುರೆ ಚಿನ್ನಬೊಮ್ಮನಾಯಕರಾಜಸ್ಯ ಸಭಾಧ್ಯಕ್ಷತಾಂ ಅಂಗೀಕೃತ್ಯ ನಿವಸಂತಃ ಆಸನ್ ದೀಕ್ಷಿತೇಂದ್ರಾಃ. ತದಾನೀಂ ರಾಜ್ಞಃ ಸದಸಿ ನೀಲಕಂಠಶಬ್ದಾರ್ಥ ವಿಚಾರಃ ಪ್ರಾವರ್ತಿಷ್ಟ. ತತ್ರೋಚ್ಯತೆ ಕೆವಿ ಸುಬ್ರಹ್ಮಣ್ಯ ಶಾಸ್ತ್ರಿಭಿಃ ಶ್ರೀಮದಪ್ಪಯ್ಯ ದೀಕ್ಷಿತೇಂದ್ರ ವಿಜಯೇ ಚತುರ್ಥೇ ತರಂಗೆ. ತದಾ ದೀಕ್ಷಿತೇಂದ್ರಾಃ ಕಾಲಕೂಟೋಪದೃತ ಸಕಲ ನಿಲಿಂಪ ಶರಣೀಕೃತಸ್ಯ ಸದಾಶಿವಸ್ಯ ವಿಭೂತಿ ಪ್ರತಿಪಾದಕಂ ಭಾಗವತ ಶ್ಲೋಕಂ ವಾಂಗ್ಮುಖ ಪುರಸ್ಸರಂ ನ್ಯರೂಪಯನ್ ತದುಗ್ರವೇಗಂ ದಿಶಿ ದಿಶ್ಯುಪರ್ಯಧೋ ವಿಸರ್ಪದುತ್ಸರ್ಪದ ಸಹ್ಯವೀರ್ಯಂ ಭೀತಃ ಪ್ರಜಾ ದುದ್ರುವುರಂಗಸೇಶ್ವರಾಃ ಅರಕ್ಷ್ಯಮಾಣಾಃ ಶರಣಂ ಸದಾಶಿವಂ ಇತಿ. ಅಯಂ ಶ್ಲೋಕಃ ಶ್ರೀಮದ್ಭಾಗವತಸ್ಯ ಅಷ್ಟಮೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಉಕ್ತಃ. ಪೂರ್ವೋತ್ತರಮೀಮಾಂಸಾವಾದನಕ್ಷತ್ರಮಾಲಾಯಾಂ ಗೌರೋಹಮಿತ್ಯಾದಿ ಪ್ರತೀತ್ಯವಿಷಯತ್ವಶಂಕಾನಿರಾಸಾರ್ಥಾಂತರ್ಯಾಮಿಶಕ್ತಿವಾದೆ ಸಪ್ತಮ್ಯಾಂ ಕಕ್ಷ್ಯಾಯಾಂ ಅಯಂ ಶ್ಲೋಕಃ ದೀಕ್ಷಿತೇಂದ್ರೈಃ ಆಮ್ನಾತಃ. ತ್ರಿಮೂರ್ತ್ಯುತ್ತೀರ್ಣ ನಿಸ್ತ್ರೈಗುಣ್ಯ ಶಿವಾಭಿಧಾನ ಪರಬ್ರಹ್ಮರೂಪ ಪರಮಾತ್ಮತತ್ವತಯ ತಸ್ಯ ಕೈಲಾಸವಾಸಿನಃ ಶ್ರೀಕಂಠಸ್ಯ ರುದ್ರಸ್ಯ ಶಿವವಿಭೂತಿ ವಿಶೇಷಸ್ಯ ಪ್ರಜಾಪತಿಭಿಃ ಕೃತೇ ಸ್ತೋತ್ರೇ ಕಾಲಕೂಟಸಂಹರಣಮಿದಂ ಬ್ರಹ್ಮಾದೀನಾಮಪ್ಯಸಾಧ್ಯಂ ಅತಃ ತ್ವದೇಕಶರಣಾಃ ವಯಮಾಗತಾಃ ಇತಿ ಜ್ಞಾಪಯಿತುಮುಕ್ತಮಿತಿ. ಕಿಂಚ ನತೇ ಗಿರಿತ್ರಾಖಿಲಲೋಕಪಾಲ ವಿರಿಂಚಿ ವೈಕುಂಠ ಸುರೇಂದ್ರಗಮ್ಯಂ ಜ್ಯೋತಿಃ ಪರಂ ಯತ್ರ ರಜಸ್ತಮಶ್ಚ ಸತ್ವನ್ನ ಯತ್ ಬ್ರಹ್ಮನಿರಸ್ತಭೇದಂ ಇತಿ. ಅತ್ರ ಹಿ ಗುಣವಿಶೇಷೋಪಾಧಿಕ ಬ್ರಹ್ಮವಿಷ್ಣುರುದ್ರಭೇದರಹಿತಂ ತತ್ಸಮಷ್ಟಿರೂಪಂ ಪರಮಶಿವಾತ್ಮಕಮುಚ್ಯತೆ. ಶ್ರುತಿಶ್ಚ నమో నీల గ్రీవాయ శితికంఠాయ చ ఇత్యపరం చ. దేవి భాగవతే గ్రీవాం జగ్రాహ జననీ లోకానాం హితమిచ్ఛతి నీలగ్రీవా తదా జాత నీలగ్రీవస్తతోభవత్ ఇతి. తదా వైష్ణవాగ్రణీ తాతాచార్యః స్వధాపిత విషతీర్థపానేనాపి స్వస్థాంస్తాన్ దీక్షితేంద్రాన్ అవగచ్చన్నపి దైవచోదితః సోపహాసమేవమాహ భో నీలకంఠోపాసకాః కాలకూటభక్షణేనాపి సుఖితః భూతేశః యది సర్వదేవతామూర్ధన్యః తర్హి తత్పారిమ్య నిరూపణపరాణాం భవతామపి తథాచరణం కిము సుశకం ఇతి. తదవహేళనవచనమపి బహుమానయంతస్తే మఖీంద్రాః తదనుక్షణమేవ కః సంశయః ఇతి ప్రత్యాహుః. సద్య ఏవ స తాతాచార్యః సజ్జితపూర్వం గరం సదసి సమానినాయ. తదా దీక్షితేంద్రాః వారయంతమపి నరేంద్రం సమాధాయ కరతలేన తదానీతం గరలమాదాయ శివమంతర్నిధ్యాయ రసఖండం బాలక ఇవ జగ్ధ్వా శివమహిమకలికాస్తవాదీన్ కాంశ్చన గ్రంథాన్ జగ్రంథుః. అథ సర్వేపి నూనమేతే లోకానుగ్రహాయావతీర్ణాః నీలకంఠ ఏవ ఇతి మన్వానాః విశిష్మిరే. అత్ర ఆదిశబ్దేన శిఖరిణీమాలా బ్రహ్మతర్కస్తవః పంచరత్నస్తుతిః నిగ్రహాష్టకం చ ఏతే స్తోత్రగ్రంథాః గ్రాహ్యాః ఇతి మమ ఊహః. అనేన భాషణమిదం సమాపయామి. హర నమః పార్వతీపతయే. హర హర మహాదేవ.
4: ఓం నమః శివాయ. డియర్ లిజనర్స్ ఆఫ్ శైవం డాట్ ఆర్ రేడియో, ది సైజ్ ఆఫ్ అవర్ ఆడియో కలెక్షన్ కంటిన్యూస్ టు గ్రో డే బై డే. వీ నౌ హోస్ట్ మోర్ దాన్ 25,000 ఆడియో రికార్డింగ్స్. ఇన్ ఆర్డర్ టు మేక్ దీస్ ఎక్స్టెన్సివ్ రిసోర్సెస్ మోర్ యాక్సెసిబుల్ అండ్ బెనిఫిషియల్ టు అవర్ రేడియో లిజనర్స్, వీ హ్యావ్ రీఆర్గనైజ్డ్ అవర్ ప్రోగ్రామ్ షెడ్యూల్. తిరుమురై మ్యూజిక్ అండ్ తిరుమురై డిస్కోర్సెస్ విల్ బి బ్రాడ్కాస్ట్ ఆన్ తిరునెరియ తమిళోసై. ఫిలాసఫికల్ డిస్కోర్సెస్ అండ్ పెరియ పురాణం లెక్చర్స్ ఇన్ తమిళ్ విల్ బి బ్రాడ్కాస్ట్ ఆన్ శివతత్వం. ప్రోగ్రామ్స్ ఇన్ లాంగ్వేజెస్ అదర్ దాన్ తమిళ్ విల్ బి బ్రాడ్కాస్ట్ ఆన్ శైవలహరి. యాజ్ అ రిజల్ట్ ఆఫ్ దీస్ చేంజెస్ దేర్ విల్ బీ సమ్ అడ్జస్ట్మెంట్స్ టు ప్రోగ్రామ్ టైమింగ్స్. వీ ట్రస్ట్ దట్ యూ విల్ కైండ్లీ అక్సెప్ట్ దీస్ షెడ్యూల్ చేంజెస్ విత్ అండర్స్టాండింగ్ అండ్ పేషెన్స్. We also request you to encourage your relatives and friends to listen to and benefit from our radio services. Om Namah Shivaya.
5: Om.